107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ದಿವಸ ಮಧ್ಯಾಹ್ನ ಬಸವಣ್ಣವರು ದಾಸೋಹ ಮುಗಿಸಿ ಒಳಗೆ ಬರ್ತಿರ್ಬೇಕಾದ್ರೆ ಅವ್ರ ಮನೆ ಗೊಲ್ಲ ಓಡಿ ಬರ್ತಾನೆ. ಗೊಲ್ಲ ಓಡಿ ಬಂದು ಉದ್ವೇಗದಿಂದ ಹೇಳ್ತಾನೆ, ಅಯ್ಯ ಅಯ್ಯ, ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳನ್ನು ಕಳ್ಳರು ಕದ್ದೊಯ್ದರು, ಆದರೆ ಕಳ್ಳರು ಬಂದದ್ದು ಭಕ್ತರ ವೇಷ ಹಾಕೊಂಡು ಬಂದಿದ್ರು. ನೋಡಿ, ಯಾವಾಗಲೂ ಭಾಳ ಕಷ್ಟ ಇದೆ, ಯಾರು ಯಾವಾಗಲೂ ಯಾವ ವೇಷ ಹಾಕೊಂಬರ್ತಾರೋ. ಭಕ್ತರ ವೇಷದಲ್ಲಿದ್ದಂಥ ಕಳ್ಳರು ಬಂದು ನಿಮ್ಮ ಹಸುಗಳನ್ನೆಲ್ಲ ತೊಗೊಂಡು ಹೋದರು ಅಂತ ಹೇಳ್ತಾರೆ. ಹೋದ ತಕ್ಷಣ ಅವನು ಸಮಾಧಾನ ಮಾಡ್ತಾರೆ ಬಸವಣ್ಣವ್ರು. ಹೇಳಿ, ಏನು ಹೇಳಬೇಕು, ನಾವೆಲ್ಲ ಇದ್ರೆ ಏನು ಮಾಡ್ತಿದ್ವಿ, ನೀನೇನು ಮಾಡ್ತಿದ್ಯೋ ಅವಾಗ ತೊಗೊಂಡು ಹೋಗ್ಬೇಕಾದ್ರೆ? ತಕ್ಷಣ ಹೇಳೋದಲ್ವ, ಯಾರಿಗಾದರೂ ಹಸುಕರು ಸುಮ್ಮನೆ ಕೂತಿದೆಯಾ ಅಂತ ಕೂಗಾಡ್ತಾ ಇದ್ರು ಎಲ್ಲರೂ. ಬಸವಣ್ಣ ಅವನಿಗೆ ಬುದ್ಧಿ ಹೇಳ್ತಾರೆ. ಅವನಿಗೇನು ಬುದ್ಧಿ ಹೇಳ್ತಾರೆ ನೋಡಿ, ಹೇಗಿದೆ ಬುದ್ಧಿ ಇಲ್ಲದ ಗೊಲ್ಲ. ವಚನ ಎಷ್ಟು ಚೆನ್ನಾಗಿದೆ ನೋಡಿ, ಬುದ್ಧಿ ಇಲ್ಲದ ಗೊಲ್ಲ. ಭಕ್ತರೇನು ಕಳ್ಳರೆ, ಭಕ್ತರೇನು ಕಳ್ಳರೆ, ಸುಮ್ಮನಿರು, ಬೊಬ್ಬಿಡಬೇಡ, ಜಾಸ್ತಿ ಕೂಗಾಡಬೇಡ ನೀನು. ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡರೆ ನಿನಗೇನು? ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡರೆ ನಿನಗೇನು ತೊಂದರೆ? ಅವರು ತಮ್ಮ ಬೇಕಾದಂತ ತೊಗೊಂಡು ಹೋಗಿದ್ದಾರಪ್ಪ, ಭಕ್ತರವ್ರು ತೊಗೊಂಡು ಹೋಗಿದ್ದಾರೆ. ಶಿವಭಕ್ತ ಇದೆಷ್ಟು ಚೆನ್ನಾಗಿದೆ ನೋಡಿ, ಮಾ ಶಿವವೇಷವು ಕಳವು ಒಂದಡೆಯಲ್ಲಿದ್ದೀತೆ. ಅವರು ಕಳ್ಳರು ಶಿವವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕ್ಕೊಂಡ್ರು ಕೂಡ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ನಂಬಿಕೆ. ಆ ಅವತಾರ ಹಾಕ್ಕೊಂಡಾಗ ಅವ್ರು ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಕು ಅನಿಸೇ ತೊಗೊಂಡು ಹೋಗಿದ್ದಾರೆ, ತೊಗೊಂಡು ಹೋಗ್ಲಿ ಬಿಡು, ಅದೇನು ತೊಂದರೆ. ಆದ್ದರಿಂದ ಶಿವವೇಷ ಮತ್ತು ಕಳ್ಳತನ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಿವಭಕ್ತರಲ್ಲದವರು ಯಾರಾದರೂ ನಮ್ಮ ಹಸುಗಳನ್ನು ಕೊಂಡೊಯ್ಯಲಾದೀತೆ, ಅವ್ರ ಶಿವಭಕ್ತರು ಅಲ್ಲದೆ ಹೋದ್ರೆ ನಮ್ಮ ಹಸು ಹುಡ್ಕೊಂಡು ಧೈರ್ಯ ಬರ್ತಿತ್ತು ಅವರಿಗೆ. ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಎಂಬ ಉಂಬುವನು, ಸಂಘವನೇ ಉಡುವವನು, ತಾಯಿಗಳು ಉಮ್ಮಳಿಸಲಾಗದು. ಇಷ್ಟೆಲ್ಲ ಹೇಳಿಬಿಟ್ಟು, ಕೊಡೋರು ಯಾರಪ್ಪ, ನನ್ನ ಹಸು ಅವರು ತೊಗೊಂಡು ಹೋದರು ಅಂತೀಯಲ್ಲ ನೀನು, ನನ್ನ ಹಸು ಕೊಟ್ಟವ್ರು ಯಾರು? ಅವನೇ ಸಂಘ ಬಸವಣ್ಣನೇ ಕೊಟ್ಟದ್ದು. ತೊಗೊಂಡು ಹೋದವ್ರು ಯಾರು? ಸಂಘ ಬಸವಣ್ಣನ ಶಿಷ್ಯರೇ ತೊಗೊಂಡು ಹೋದದ್ದು. ಆದ್ದರಿಂದ ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಉಂಬವನು, ಸಂಘನೇ ಊಡುವವನು ಅಂದ್ಬಿಟ್ಟು ಹಸುಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಪಾಪ ಒದ್ದಾಡ್ತಾವೆ ಹಸುಗಳು, ಕರುಗಳಿಲ್ಲೇ ಇದ್ದಾವೆ. ಅದಕ್ಕೆ ಕರುಗಳನ್ನು ಬಿಡಿರಿ, ಕರುಗಳನ್ನು ಬಿಡಿರಿ, ಮೊಲೆ ತೊರೆದು ಮರುಗುವ ಕರುಗಳು, ಮಕ್ಕಳುಗಳ ಅವ್ಯಗಳು ನೋಯಲಾಗದು, ತಕ್ಷಣ ಬಿಡಿರಿ ಆ ಕರುಗಳನ್ನು ಬಿಡ್ರಿ, ತಾಯಿ ಹತ್ರ ಹೋಗ್ಲೇವು, ಭಾವತ ಕಾಡಿಸ್ಬಾರ್ದು, ಅದನ್ನು ಕಾಡಿಸ್ಬಾರ್ದು ಅಂತ ಹೇಳಿ ದಯೆಯನ್ನು ತೋರಿದಂಥ ಮನುಷ್ಯ.

0: रेडियो सारंग 107.8 FM।
1: ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅವ್ಯಾವಹಾರಿಕ ಅಂತ ಅನ್ಸೋದಿಲ್ವಾ? ಕಳ್ಳರು ತಗೊಂಡು ಹೋಗ್ತಾರೆ ಅಂದರೆ ಆ ಕರುಗಳನ್ನು ಬಿಟ್ಬಿಡಿ ಅನ್ನೋದು, ಕಳ್ಳರು ಶಿವವೇಷ ಶಿವಭಕ್ತರ ವೇಷ ಹಾಕೊಂಡು ಬಂದಿದ್ದಾರೆ ಅಂದರೆ ಕಳ್ಳತನ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾಗಲಿ. ಆದರೆ ಇವತ್ತು ನಾವು ನೋಡಿದ್ದೀವಿ ಯಾವ್ಯಾವ ವೇಷದಲ್ಲಿ ಬಂದು ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೇವೆ ನಾವು. ಆದರೆ ಇವತ್ತಿಂದ ಅವತ್ತಿಗೆ ಸಮೀಕರಿಸೋಕ್ಕಾಗಲ್ಲ. ಒಂದು ಮಾತು ನನಗೆ ಇಷ್ಟ ಆಗೋದು, ಯಾಕಂದರೆ ಯಾವಾಗಾದರೂ ನೀವು ಒಂದು ಥರದ ವೇಷ ಹಾಕ್ಕೊಂಡ್ರೆ ಆಗಿನ ಕಾಲದ ನಂಬಿಕೆ ಅಂದರೆ ಆ ಆವೇಶ ಅವತರಣ ಆಗ್ತದೆ ಅಂತ ಒಂದು ನಂಬಿಕೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ಗಾಂಧೀಜಿಯವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ, ಬಹುಶಃ 1924 ಅಂತ ಅನಿಸುತ್ತೆ, ಅಧಿವೇಶನಕ್ಕೆ ಬಂದಾಗ ಅವ್ರನ್ನ ಮುಂದೆ ಕೂಡಿಸಿ ಒಂದು ನಾಟಕ ಮಾಡಿದ್ರಂತೆ. ಸಣ್ಣ ಸಣ್ಣ ಮಾಳೆ ಹುಡುಗರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಗಾಂಧೀಜಿ ಮುಂದೆ ಕೂತು ನೋಡ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ, 6-7 ವರ್ಷ ಹುಡುಗಿನ ಭಾರತ ಮಾತೆ ಅಂತ ಸೀರೆ ಉಡಿಸಿ ಒಂದು ಧ್ವಜ ಇಟ್ಟು ನಿಲ್ಲಿಸಿದ್ದಾರೆ. ಆಕೆ ಹಾಗೆ ಕೈಗೆ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆ ನಾಟಕ ಹೇಗಿತ್ತು ಅಂದರೆ, ಭಾರತ ಮಾತೆ ಮ್ಲಾನ ಒದಳು ನಿಂತಿದ್ದಾಳೆ, ಮುಖದಲ್ಲಿ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾಳೆ. ಇಷ್ಟೊಂದು ಜನ ಮಕ್ಕಳಿದ್ದೀರಪ್ಪ, ನನಗೆ ಒಬ್ಬರೂ ಪಾರು ಮಾಡೋಕ್ಕಾಗಲ್ವ ನನ್ನ ದಾಸ್ಯದಿಂದ ಅಂತ ಕೇಳ್ತಾಳೆ. ಆಗ ಒಬ್ಬ ಹುಡುಗ ಬರ್ತಾನೆ, ಅತ್ಯಂತ ಪ್ರಭಾವಶಾಲಿ ಹುಡುಗ ಬರ್ತಾನೆ. ಅಮ್ಮ ಚಿಂತೆ ಮಾಡಬೇಡ, ನೀನು ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಬಂದು ಕೈ ಕಾಲು ಬೇಡಿ ಬಿಡಿಸ್ತಾನೆ, ಆಕೆ ಪಾದ ಮುಟ್ಟಿ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡ, ನೀನು ಸ್ವತಂತ್ರ ಕೊಡಿಸ್ತೇನೆ ನಾನು ಅಂತಾನೆ. ಆ ಹುಡುಗನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಾಟಕದಲ್ಲಿ ಮಾಡಿದರು. ಮುಂದೆ ಗಾಂಧಿ ಕೂತು ನೋಡ್ತಾ ಇದ್ದಿರೋದು. ಆ ನಾಟಕ ಮುಗಿದ್ಮೇಲೆ ದೊಡ್ಡ ಭಾಗ್ಯ ಅಲ್ವಾ ಹುಡುಗಿಗೆ ಗಾಂಧೀಜಿ ನೋಡೋದು. ಆ ನಾಟಕದ ಡೈರೆಕ್ಟರ್ ಯಾರಿದ್ರು ಆ ಹುಡುಗಿನ ಕರ್ಕೊಂಬರ್ತಾರೆ ಗಾಂಧೀಜಿ ಕಡೆಗೆ, ನಮಸ್ಕಾರ ಮಾಡು ಗಾಂಧೀಜಿಗೆ ಅಂತ ಹೇಳ್ತಾರೆ. ದೊಡ್ಡವರಲ್ವ ಗಾಂಧೀಜಿ, ನಮಸ್ಕಾರ ಮಾಡು ಅಂದಾಗ ಆ ಹುಡುಗಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಒಂದು ತಕ್ಕನೊಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ, ಆಕೆ ನಮಸ್ಕಾರ ಮಾಡೋಕೆ ಬಿಡೋಲ್ಲ, ಕೈ ಗಟ್ಟಿ ಇಟ್ಕೊಂಡ್ಬಿಡ್ತಾರೆ. ಎಲ್ಲರೂ ನೋಡ್ತಿರೋ ಹಾಗೆ ಒಂಥರ ಆಶ್ಚರ್ಯ ಅದು. ಆಕೆ ಕೈ ಗಟ್ಟಿ, ಎಡಗೈಯನ್ನು ಗಟ್ಟಿ ಹಿಡಿದು ತಾವು ಬಗ್ಗಿ ತಮ್ಮ ಬಲಗೈಯಿಂದ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. 6 ವರ್ಷದ ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜನ ಏನಿದು ಪುಟ್ಟ ಹುಡುಗಿ ನಮಸ್ಕಾರ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಕೆ ಭಾರತ ಮಾತೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳೋ, ನನ್ನ ಕಣ್ಣಿಗೆ ಆಕೆ ಭಾರತ ಮಾತೆಯೇ, ಹುಡುಗಿ ಅಲ್ಲ. ಮುಂದೆ ಆಕೆ ಒಳಗಡೆ ಹೋಗಿ ಆ ಬಟ್ಟೆಯೆಲ್ಲ ಚೇಂಜ್ ಮಾಡಿ ತನ್ನ ಡ್ರೆಸ್ ಹಾಕೊಂಬಂದಾಗ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡೇ ಮಾತಾಡ್ತಾರೆ ಆಕೆ. ಆದರೆ ಭಾರತ ಮಾತೆ ವೇಷ ಹಾಕ್ಕೊಂಡಾಗ ಆಕೆ ಭಾರತ ಮಾತೆ ಆವೇಶ ಇದೆ ಆಕೆಗೆ ಅಂತ. ಹಾಗೆ ಗಾಂಧೀಜಿ ಹೇಳಿದಂಥವ್ರು.

0: Radio Sarang 107.8 FM.
1: ಇನ್ನೊಂದು ಮಾತು ಹೀಗೆ ಇರ್ರಿ, ಆ ಒಂದು ಬಹುಶಃ ತಾವು ನೋಡಿದ್ದೀರಿ ಅನ್ಸುತ್ತೆ, ಆರ್ ಕೆ ನಾರಾಯಣ ಅವ್ರ ಗೈಡ್ ಅಂತ ಒಂದು ಸಿನಿಮಾ, ಅದು ಕಾದಂಬರಿ, ಅದು ಸಿನಿಮಾ ಮಾಡಿದೆ. ಅವನು ಕಳ್ಳ, ಫೋರ್ಜರಿ ಮಾಡಿದವನು, ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಹೋಗಿ ಕೂತಿದ್ದಾನೆ, ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಯಾವುದೋ ಗುಡಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಾಗ ಯಾರೋ ಒಬ್ಬರು ಪಾಪ ಚಳಿ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಚಳಿ ಆಗತ್ತಲ್ಲ ಅಂತ ಯಾರೋ ಒಬ್ಬರು ಸಾಧುಗಳು ಅವನ ಮೈ ಮೇಲೆ ಒಂದು ಶಾಲ್ ಹೊದಿಸಿ ಹೋಗ್ತಾರೆ. ಆ ಶಾಲ್ ಮೇಲೆ ಜೈ ಶ್ರೀರಾಮ್ ಹಿಂಗೇನೋ ಇರ್ತದೆ, ಅದಕ್ಕೆ ಕಾವಿ ಬಣ್ಣದ ಶಾಲೆ ಬಿದ್ದು ಮಲ್ಕೊಂಡು ಹಾಗೆ ಮಲ್ಕೊತಾನು. ಬೆಳಿಗ್ಗೆ ಯಾರೋ ಬಂದವರು, ಯಾರೋ ಸಾಧುಗಳು ಬಂದಿದ್ದಾರೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನು ಒಂದಿಷ್ಟು ಹಣ್ಣನ್ನು ಹಾಕೋಗ್ತಾರೆ. ನೋಡಿ, ಅವನಿಗೆ ಹಸಿವೆ ಆಗಿದೆ, ತಿನ್ನಬೇಕು. ಸ್ಲೋ ನಿಧಾನಕ್ಕೆ ಸುದ್ದಿ ಹದ್ದೋಕ್ಕೆ ಶುರು ಆಗುತ್ತೆ, ಯಾರೋ ಸಾಧುಗಳು ಬಂದು ಅವನು ಹೋಗಂಗಿಲ್ಲ, ಎಲ್ಲೋ ಒಂದು ಸಿಕ್ಕಾಕ್ಕೊಂಡಿದ್ದಾನೆ, ಗುಡಿಯಲ್ಲಿ ಇರಬೇಕು ಅವನು. ನೋಡಿ, ದಿನ ದಿನ ಸುದ್ದಿ ಆದಂಗೆ ಯಾರೋ ಸಾಧುಗಳು ಬಂದಿದ್ದಾರೆ ನಮ್ಮ ದೇಶದಲ್ಲಿ ಹೇಗಿದೆ ನೋಡಿ, ಕಾವ್ಯ ವೇಷ ಹಾಕೊಂಡ ತಕ್ಷಣ ದೇವ್ ಸಾಧುಗಳು ಅಂತ ಹೇಳಿ ದಿನ ಜನ ಬರೋಕ್ಕೆ ಶುರು ಆಗ್ತಾರೆ, ಕಾಲ್ಮುಟ್ಟು ನಮಸ್ಕಾರ ಶುರು ಆಗ್ತಾರೆ. ಯಾರೋ ಕೇಳ್ತಾರೆ, ಮಗಳೇ ಲಗ್ನ ಆಗಬೇಕಲ್ಲ, ಆಗಿಲ್ಲ ಅಂತಾರೆ, ಆಗತ್ತೆ ಮುಂದಿನ ವಾರ ಅಂತಾನೆ, ಆಗ್ಬಿಡುತ್ತೆ ಅದು. ಆ ತಕ್ಷಣ ಏನು ಮಾತು ಶುದ್ಧಿ ಇದೆ ಅವ್ರದ್ದು, ಹೇಳಿದ್ದಾಗ್ಬಿಡುತ್ತೆ ಗುರುಗಳು ಅಂತ ಶುರು ಆಗ್ಬಿಡುತ್ತೆ. ಆಗ್ಬಿಟ್ಟು ಎಲ್ಲಿವರೆಗೆ ಪ್ರಸಿದ್ಧ ಆಗ್ಬಿಡುತ್ತೆ ಅಂದರೆ, ಊರಿನ ದೂರ ದೂರಿನ ಜನ ಬರೋಕ್ಕೆ ಶುರು ಆಗ್ತಾರೆ ಅವ್ನು ನೋಡೋದಕ್ಕೆ. ಅವನಿಗೊಂದ್ಸಲ ಮನಸ್ಸು ಚುಚ್ಚುತ್ತೆ, ಇಷ್ಟು ಜನ ಬಂದು ನಮಸ್ಕಾರ ಮಾಡ್ತಾರಲ್ಲ, ನಾನಾದರೂ ಕಳ್ಳ, ನಮಸ್ಕಾರ ಮಾಡ್ತಾರೆ, ನನ್ನ ಅಧಿಕಾರ ಇದೆಯಾ ಅಂತ ಅವನು ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆಗೆ ಹೋಗುತ್ತೆ. ಸಿನಿಮಾದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿರೋದು, ಮನಸ್ಸು ತುಂಬ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಆ ಊರಲ್ಲಿ ಮಳೆ ಬರಲ್ಲ 3 ವರ್ಷ, ಜನ ಊರು ಬಿಟ್ಟು ಹೋಗೋಕ್ಕಾಗುತ್ತೆ. ಎಲ್ಲರೂ ಅಂತಾರೆ, ನಿಮ್ಮಲ್ಲಿ ಮಹಾತ್ಮರಿದ್ದಾರಲ್ರಿ, ಅವ್ರನ್ನ ಯಾಕೆ ಕೇಳಬಾರ್ದು ಮಳೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಮಳೆ ಬರೋ ತನಕ ಉಪವಾಸ ಸತ್ಯಾಗ್ರಹ ಮಾಡೋದಾದರೆ ಮಳೆ ಬಂದ್ಬಿಡುತ್ತೆ. ಇವನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಅವನಿಗೆ ಗೊತ್ತು ನನ್ನಲ್ಲಿ ಏನೂ ಇಲ್ಲ ಅಂತ. ಆದರೆ ಜನ ನಂಬ್ಕೊಂಡಿರೋದು ನೀನು ದೊಡ್ಡ ಸಾಧು, ನೀನು ದೇವ್ರನ್ನ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ನನ್ನ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಆಯಿತು ಉಪವಾಸ ಕೂತ್ಕೋತೀನಿ, ಮಳೆ ಬರೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವನಿಗೇನೂ ಬರಲ್ಲ ಅವನಿಗೆ. ಆದರೆ ಅಷ್ಟೊತ್ತಿಗೆ ಮನಃಶುದ್ಧಿ ಹೇಗಾಗಿದೆ ಅಂದರೆ, ಉಪವಾಸ ಮಾಡ್ತಾನೆ, ಪ್ರಾಮಾಣಿಕ ಉಪವಾಸ ಮಾಡ್ತಾನೆ, ಎಷ್ಟೋ ಸಲ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾನೆ, ಅವನು ಹೊರಗಡೆ ಕೂತು ಒಳಗಡೆ ತಿನ್ನಬರಬೇಕು ಅಂತ ಹೋಗ್ತಾನೆ. ತಿನ್ನೋಕ್ಕೆ ಹೋದಾಗ ಅನಿಸುತ್ತೆ ಅಷ್ಟೊಂದು ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದೇನಲ್ಲ ನಾನು, ಬೇಡ ಅಂತ ನಿಜವಾಗ್ಲೂ ಉಪವಾಸ ಮಾಡ್ತಾನೆ. ಕೊನೆಗೆ ಅವನು ಕುಸಿದು ಬಿದ್ದಿನ ದೂರ ಕಾಣಿಸೋದಿಲ್ಲ ಅನ್ನೋ ಹೊತ್ತಿಗೆಲ್ಲಿ ಭಗವಂತ ಅತ್ಯಂತ ಆರ್ತನಾಗಿ ಹೇಳ್ತಾನೆ, ಭಗವಂತ ನನ್ನ ಸಲುವಾಗಿ ಬರಬೇಡ ಮರಯ್ಯ, ನನ್ನಲ್ಲಿ ಶಕ್ತಿ ಇದೆ ಅಂತ ಇಷ್ಟೊಂದು 1000 ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರ ಶ್ರದ್ಧೆಗೋಸ್ಕರ ಆದರೂ ಬಾ ಮಳೆ ಬರಲಿ ಅಂತ ಬಿಡ್ಕೋತಾನೆ, ಮಳೆ ಬಂದ್ಬಿಡುತ್ತೆ ನೋಡಿ ಹೇಗಿದೆ ಅಂತ. ಒಂದು ಸಲ ಆ ವೇಷ ಹಾಕ್ಕೊಂಡು ಅಭ್ಯಾಸ ಆಗಿ ಹೋದರೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗಿ ವೇಷಕ್ಕೆ ಸೇರಿಕೊಳ್ಳುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೋರು, ಶಿವವೇಷವು ಕಳವು ಒಂದಡಿಯಲ್ಲಿದ್ದೀತೆ,

0: रेडियो सारंग 107.8 FM
1: ಒಳ್ಳೆಯ ಆಕಾರ ಕೂಡ ಒಳ್ಳೆ ವೇಷ ಕೂಡ ಒಳ್ಳೆ ಮನಸ್ಸನ್ನು ತರ್ತದೆ ಅನ್ನುವಂಥದ್ದು ಬಸವಣ್ಣವರ ನಂಬಿಕೆ. ಇದಕ್ಕಿಂತ ಒಂದು ವಿಶೇಷವಾದಂಥ ಘಟನೆ ತುಂಬ ಪರ್ಸ್ನಲ್ ಆಗಿರುವಂಥದ್ದು ಬಸವಣ್ಣವರಿಗೆ. ಮಹಾಮನೆಯಲ್ಲಿ ದಾಸೋಹ ಆಗ್ತಿರ್ಬೇಕಾದ್ರೆ ಗಂಗಾಂಬಿಕೆ ಸಹಾಯ ಮಾಡ್ತಿರ್ತಾರೆ ಬಸವಣ್ಣವರಿಗೆ ದಾನ ಮಾಡೋದಕ್ಕೆ ಇದೆಲ್ಲ. ಆಕೆ ಕಿವಿಯಲ್ಲಿ ಮುತ್ತಿನ ಒಲೆ ಹಾಕ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಲೆಂಕರಸ ಅಂತ ಒಬ್ಬ ಮನುಷ್ಯ, ಅವನು ಶಿವಭಕ್ತನೇ, ಇವ್ರ ಜೊತೆಗೆ ಇರೋವಂಥ.

ಆ ಕಿವಿ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಆ ಸುತ್ತಿದ ಜನರು ಅಯ್ಯೋ ಅಯ್ಯೋ ಅಯ್ಯೋ ಅಂತ ಕೂಗ್ತಾರೆ, ಲೆಂಕರ್ ಸೈರು ಮಾಡ್ತಾ ಇದ್ದಾನೆ ಅಂತ. ಅದನ್ನು ಕೇಳಿದಂತ ಬಸವಣ್ಣ ಅಲ್ಲಿದ್ದವ್ರು ಓಡಿ ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ. ಸಂದರ್ಭ ಇದು, ಲೆಂಕರಸ ಬಂದು ಗಂಗಾಂಬಿಕೆ ಕಿವಿ ಕೈ ಹಾಕಿ ಒಲೆ ಕಿತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಆಕೆ ಬಿಡಿಸ್ಕೋಬೇಕು ಅಂತಾರೆ, ಕಿವಿ ಎಲ್ಲ ಕೆಂಪಾಗಿದೆ, ಒದ್ದಾಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅವರು? ಮತ್ತೊಬ್ಬರು ಆದ್ರೆ ಏನು ಮಾಡ್ತಾ ಇದ್ರು? ಅವನು ಹಿಡ್ಕೊಂಡು ಹೋಗೋದಿರೋ ನಾಲ್ಕು ಅಂತಿದ್ರು. ಯಾರ್ಯವನು ಕಿವಿ ಕೈ ಹಾಕಿದ್ದಾನೆ, ಬೇಕಂದ್ರೆ ಕೊಡ್ತಿರ್ಲಿಲ್ವಾ ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಬೈಯೋದು ಯಾರಿಗೆ ಗೊತ್ತಾ? ಲೆಂಕರ್ಸೆ ಬೈಯೋಲ್ಲ, ಗಂಗಾಂಬಿಕೆಗೆ ಬೈತಾರೆ. ಗಂಗಾಂಬಿಕೆಗೆ ಬೈತಾರೆ. ಏನು ಬೈತಾರೆ? ನನ್ನ ದೇವರಾದ ಸಂಗಮನಾಥನ ಕೈ ನೊಂದುದು ಕೇಳುವುದಕ್ಕೆ ಮೊದಲೇ ಕೊಡದಿರೋ ಹೌದೇ? ಅವನು ಪಾಪ ಕಷ್ಟಪಟ್ಟು ತಗೋತಾ ಇದ್ದಾನೆ, ಕೈ ನೋಯಿಸ್ತಲ್ವ ಅವನು, ಮೊದಲೇ ಕೊಡಬೇಕಾಗಿತ್ತಲ್ಲ, ನೀನು ಯಾಕೆ ಕೊಡಲಿಲ್ಲ? ಬೈದೇ ಬಿಡ್ತಾನೆ ಹೆಂಡತಿಗೆ, ನೀನು ಕೊಡಬೇಕು, ಅವ್ರು ಕೇಳೋದಕ್ಕೆ ಮೊದಲೇ ಕೊಡಬೇಕಾಗಿತ್ತು. ಅವನು ಹತ್ರ ಬಂದಾಗ ನೋಡಬೇಕಾಗಿತ್ತು, ತಕ್ಷಣ ಕೊಡಬೇಕಾಗಿತ್ತು ನೀನು. ಅವನು ಕೈ ನೋಯಿಸೋದಿಲ್ವ ಪಾಪ ಕಷ್ಟಪಟ್ಟು ತಗೋಬೇಕಾದ್ರೆ? ಅದಕ್ಕೆ ಜನ ಇದು ಅನ್ಯಾಯ ಅನ್ಯಾಯ ಅಂದ್ರೆ ಸುತ್ತವ್ರು. ಏನು ಅವನಿಗೆ ಬೈಯೋದು ಬಿಟ್ಟು ಹೆಂಡತಿಗೆ ಬೈತಾರಲ್ಲ ಇವರು ಅನ್ಯಾಯ ಅಂದಾಗ. ಅದಕ್ಕೆ ಅವರು ಒಂದು ಅದ್ಭುತವಾದಂಥ ಒಂದು ವಚನ ಅದು. ಹೇಗೆ ಹೇಳ್ತಾರೆ? ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಅವರ ಪ್ರಕಾರ ಜಂಗಮರೆಲ್ಲರೂ ಒಡೆಯರು, ನಾನು ದಾಸ. ಒಡೆಯರು ಬಂದು ಕೇಳಿದ ಕೊಡಬೇಕಲ್ಲ ತಕ್ಷಣ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಶಿವಭಕ್ತರ ನಡೆಯನೇನಾದರಾಗಲಿ ಅದನ್ನು ಸದಾಚಾರವೆನ್ನದಿರಲಾರೆ. ಅವ್ರ ನಡೆ ಏನೇ ಆದರೂ ಸದಾಚಾರವೇ ನನಗೆ. ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಹೆಂಗಿದೆ ನೋಡಿ ಅದು. ಅಕಸ್ಮಾತ್ತಾಗಿ ಜಂಗಮರು ಏನಾದರೂ ಕಳ್ಳತನಕ್ಕೆ ಹೊರಟರು ಅಂದರೆ ಅದು ಸದಾಚಾರನೇ ನನ್ನ ಮಟ್ಟಿಗೆ. ನಾನೇನು ಮಾಡ್ತೀನಿ ಗೊತ್ತಾ? ಕನ್ನ ದುಳಿಯನ್ನು ಹಿಡಿಯುವೆ. ಕನ್ನ ದುಳಿ ಅಂದರೆ ಕನ್ನ ಹಾಕಬೇಕಾದ್ರೆ, ಕಿಂಡಿ ಹಾಕ್ಬೇಕಾದ್ರೆ ಉಳಿಬೇಕಲ್ಲ, ನಾನೇ ತೊಗೊಂಡು ಹೋಗ್ತೀನಿ, ಉಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅವರು ಕಳ್ಳತನಕ್ಕೆ ಹೊರಟರೆ, ಅವ್ರು ಬರ್ದಾರವರು, ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಸೆರೆ ಹಿಡಿಯಲು ಬಂದರೆ ಶರಣೆಂದು ಒಳಗಾಗುವೆ. ಹಿಂದಕ್ಕೆ ಮಾಡಿದ್ದಾರೆ, ಸೆರೆ ಹಿಡಿಯಲೆಂದು ಬಂದು ನಾನು ಹಿಡ್ಕೊಂಡು ಹೋಗಬೇಕು ಅಂತ ಬಂದರೆ ನಾನೇ ಶರಣಾಗಿಬಿಡ್ತೇನೆ ಅವರಿಗೆ. ಈ ನನ್ನ ದೇಹ ಪ್ರಾಣ ಮತ್ತು ಉಳಿದ ಸರ್ವಸ್ವವು ಅವರಿಗೆ ಅರ್ಪಿತ ಅಂತ ಹೇಳಿದರು.

0: Radio Sarang 107.8 FM.
1: ಒಂದ್ ಕಡೆ ಬರುತ್ತೆ ಚರ್ಚೆ ತುಂಬಾ ಆಗತ್ತೆ ಇದ್ರ ಬಗ್ಗೆ. ಕೆಲವರು ಮೋಸ ಮಾಡೋರು ಇದ್ರು ಅನ್ಸುತ್ತೆ ಕೆಲವರು, ಆದ್ರೆ ಬಸವಣ್ಣ ಹೇಳೋದು ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಏನ್ ಮಾಡಬೇಕು. ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಏನು ಬೇಕೋ ಸಿಕ್ಕಿರಲಿಲ್ಲ. ಮೊದಲನೇ ಬಾರಿಗೆ ಹತ್ತಿರ ಬಂದು ತಗೊಳ್ಳುವಂಥ ಶಕ್ತಿ ಆದರೂ ಬಂದಿದೆಯಲ್ಲ. ಶತಮಾನಗಳವರೆಗೆ ಅವ್ರನ್ನ ಎಷ್ಟು ದೂರ ಇಟ್ಟಿದ್ವಿ ಅಂದರೆ ಅಪೇಕ್ಷೆ ಮಾಡೋದೇ ತಪ್ಪು ಅನ್ನೋಂಗೆ ಆಗಿತ್ತು ಅವರು. ಆದರೆ ಈಗ ಹತ್ತಿರಕ್ಕೆ ಬಂದು ಅವರು ಕೇಳಬೇಕು ಅಂತ ಧೈರ್ಯ ಬಂದಿದೆ, ತಗೋಬೇಕು ಅಂತ ಅನಿಸಿದೆ. ಹತ್ತಿರ ಬರೋಷ್ಟಾದರೂ ಧೈರ್ಯ ಬಂತಲ್ಲಪ್ಪ, ತಗೊಳ್ಳಿ, ಏನು ತೊಂದರೆ ಇಲ್ಲ, ಒಂದು ತಲೆಮಾರಾಗಲಿ, ತೊಗೊಂಡು ಹೋಗಲಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿ ಹೀಗಾದರೂ ಜನ ನಾನು ಹತ್ತಿರಕ್ಕೆ ಬರಲಿ, ಆ ಭೇದ ಅಳಿಸಿ ಹೋಗಲಿ ಅಂತ ಮಾಡಿದರು ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳೋ ಪ್ರಕಾರ ಬಸವಣ್ಣವರ ವಿಧಾನ ಅದು ಮನಸ್ಸನ್ನು ತಿದ್ದು ಹಾಗೆ. ಭಾಳ ಅದ್ಭುತ ಮಾತಿದು. ಯಾವಾಗ ತಿದ್ದೋಗೆ ಸಾಧ್ಯ ಇದೆ? ಹತ್ತಿರ ಬಂದಾಗ ತಾನೇ ಸಿದ್ದೋಗೆ ಸಾಧ್ಯ ಇರೋದು. ನಾನೊಂದು ಕಡೆಗೆ ಹೇಳಿದ್ದೆ, ನನ್ನ ಬರೋಡಾದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಭಾಳ ದೊಡ್ಡ ಸನ್ಯಾಸಿಗಳವರು, ಈ ಸ್ವಾಮಿನಾರಾಯಣ್ ಪದ್ಧತಿಯ ಅಧ್ಯಕ್ಷರು. ಅದೇನೋ ನನ್ನ ಮೇಲೆ ವಿಪರೀತ ಪ್ರೀತಿ ಇದೆ ಅವ್ರಿ. ಕೆಲವೊಂದ್ಸಲ ಏನಾಗುತ್ತೆ, ನಾನು ದಕ್ಷಿಣದವನು, ಅದು ಇರೋವಂಥ ಗುಜರಾತದಲ್ಲಿ ಇರುವಂಥದ್ದು, ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಏನು ಕೆಲಸ ಮಾಡೋದು ನನಗೆ ಫೋನ್ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರಿಗೂ ಫೋನ್ ಮಾಡಿ ದರ್ಶನ್ ದೇನಾ ಅಂತಾರೆ ಅವ್ರು ಫೋನಲ್ಲಿ, ಸ್ವಾಮೀಜಿ ದರ್ಶನ್ ದೇರೇ ಅಂತ, ಅಷ್ಟು ಬಡ್ಡವರು. ಅವ್ರು ನನ್ನ ಫೋನ್ ಮಾಡಿ ಫೋನ್ ರಾತ್ರಿ 12:00 ಫೋನ್ ಮಾಡ್ತಾರೆ ಯಾವಾಗಲೂ, ಮಾಡಿಬಿಟ್ಟು ಏನು ಸ್ವಾಮಿ ಏನಾದರೂ ಕೆಲಸ ಆಯ್ತಾ ಅಂತ. ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಮಾತಾಡಬೇಕು ಅನ್ನಿಸ್ತಪ್ಪ, ದಿಲ್ ಭರ್ಗಾಯಬೇಕು ಖರ್ಜಿಗೆ ಸಾಹೇಬ್ ಅಂತಾರೆ, ಮನಸ್ಸು ತುಂಬಿತು ಅಂತಾರೆ, ಅಷ್ಟೇ ಮಾತಾಡು. ಇದು ತುಂಬ ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಕಡೆ ನಾನು. ಅಲ್ಲಿದ್ದಂಥವ್ರು ಇದ್ದಾರಲ್ಲ ಕೆಲವರ ಜೊತೆಗೆ, ಸುಮಾರು 30-40 ವರ್ಷದಿಂದ ಅವ್ರು ಭಕ್ತರಾಗಿದ್ದವ್ರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು 10 ವರ್ಷದಿಂದ ಪರಿಚಯ ಆದವನು. ಅವ್ರಿಗನ್ನಿಸ್ತು ಇವನು ಯಾವ ದಕ್ಷಿಣ ಭಾರತದವನು, ಗುಜರಾತಿನೂ ಬರಲ್ಲ ಇವನಿಗೆ, ಇಷ್ಟು ಹತ್ತಿರ ಆಯ್ತಲ್ಲ ಸ್ವಾಮಿಗಳಿಗೆ, ಇದು ಎಲ್ಲ ಕಡೆ ಇರೋದು ಸ್ವಾಮಿ, ಎಲ್ಲ ಕಡೆ ಇರುವಂಥದ್ದು. ತುಂಬ ದೊಡ್ಡವ್ರ ಹತ್ತಿರ ಹೋದ ತಕ್ಷಣ ಉಳಿದವ್ರು ಸಿಟ್ಟು ಬರುತ್ತೆ, ಇವನು ಯಾವನು ಪ್ರಾಮಿನೆಂಟ್ ಆದ್ನಲ್ಲ ಇವನು ಅಂತ. ಅವ್ರೊಂದ್ಸಲ ಮಾತು ಶುರು ಆಯಿತು, ಇದು ಯಾವನು ದಕ್ಷಿಣ ಭಾರತವನ್ನು ಕರ್ಕೊಂಬಂದಿದ್ದಾನೆ, ಗುಜರಾತಿನೂ ಅಲ್ಲ, ಸ್ವಾಮೀಜಿ ಯಾಕೆ ಹತ್ತಿರ ಇಟ್ಕೊಂಡಿದ್ದಾರೆ ಅವ್ರನ್ನ, ಏನು ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತ ಒಂದಿದ್ದಿರಬೇಕು. ಅದಕ್ಕೆ ನನಗೆ ನ್ಯೂಯಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಯೂತ್ ಸನ್ವೆನ್ಷನ್ ಮಾಡಿದಾಗ ನನಗೆ ಮಾತಾಡು ಅಂದರು ಸ್ವಾಮೀಜಿ. ನಾನು ಅಲ್ಲೇ ಇದ್ದೆ ಅವಾಗ, ಹೋಗಿ ಮಾತಾಡಿದೆ, ಹೇಳಿದಿಷ್ಟೇ ಹೇಳಿದ್ದೆ ನಾನು ಅವ್ರಿಗೆ. ನನಗೆ ಅದು ಮೂಡ್ ಗೊತ್ತಾಗುತ್ತೆ ಜನರದು, ಏನು ಭಾಳ ಮರ್ಯಾದೆ ಕೊಡ್ತಾರಲ್ಲ ಇವರಿಗೆ ಅಂತ ಸ್ವಲ್ಪ ಕೊರಕಲು ಇದ್ದಂಗೆ ಕಾಣಿಸ್ತದೆ ನನಗೆ. ಅದಕ್ಕೆ ನಾನೇ ಹೇಳಿಬಿಟ್ಟೆ ಅದನ್ನು ಮೊದಲು, ಅವ್ರಿಗಿಂತ ಮೊದಲು ಸ್ವಾಮೀಜಿ ಹೇಳೋ ಕಷ್ಟ ಆಗುತ್ತೆ. ನಾನು ಹೇಳಿದ ನಿಮ್ಮ ಕೆಲವರು ದುಃಖ ಆಗಿರಬೇಕು, ಏನು ಸ್ವಾಮೀಜಿ ಭಾಳ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಅಂತ ಹೇಳಿ ಕೆಲವ್ರು ಗೋಣ ಹಾಕಿದ್ರು. ಹೌದು ಹೌದು ಅಂತ ಸಭೆಯಲ್ಲಿ ನಿಜವಾಗ್ಲೂ ಗೊತ್ತಿತ್ತು ನನಗೆ ಅದು ಹೇಗಿದೆ ಅಂತ. ಅನಿಸಿತ್ತು ನಾವು 30-40 ವರ್ಷದಿಂದ ಇದ್ದೀವಿ ಅವ್ರ ಶಿಷ್ಯರಾಗಿ, ನಮಗಿಂತ ಹೆಚ್ಚಿಗೆ ಅವನು ಪ್ರಿಯನಾಗಿದ್ದಾನಲ್ಲ, ಯಾಕೆ ಅಂತ ಅಂದ್ಕೊಂಡಿದ್ದೀರಿ? ಅದಕ್ಕೆ ಕಾರಣ ನಾನೇ ಹೇಳಿಬಿಡ್ತೀನಿ.

0: Radio Sarang 107.8 FM.
1: ಬಟ್ಟೆ ಮೇಲೆ ಬಟ್ಟೆ ಕೊಳಕಾಗಿದ್ರೆ ವಾಷಿಂಗ್ ಮಷಿನ್ಗೆ ಹಾಕ್ತೀರಿ ಅಥವಾ ಒಗಿತೀರಿ, ಸಾಬಾನು ನೆನೆಗಿಟ್ಟು ಒಗಿತೀರಿ, ಬಟ್ಟೆ ಕ್ಲೀನ್ ಶುದ್ಧ ಮಾಡ್ತೀರಿ. ಅಕಸ್ಮಾತ್ ಎಣ್ಣೆ ಏನಾದರೂ ಬಿದ್ದು ಜಾಸ್ತಿ ಒಂದು ಕಲೆ ಬಿದ್ದಿದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಹಾಗೆ ಉಜ್ಜಿ ಹಾಕಿದ್ರೆ ಆಗಲ್ಲ, ಅದು ವಾಷಿಂಗ್ ಮಷಿನಲ್ಲಿ ಸ್ವಚ್ಛ ಆಗಲ್ಲ. ಅದು ಅದಕ್ಕೇನು ಮಾಡ್ತಾರೆ ಗೊತ್ತಾ? ಅದಷ್ಟೇ ಭಾಗಕ್ಕೆ ಒಂದು ಡಿಟರ್ಜೆಂಟ್ ಹಾಕಿ ಜೋರಾಗಿ ಬ್ರಷಿಂದ ಉಜ್ಜಿ, ಇದನ್ನು ಕೆಮಿಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಾರೆ, ಕೈಯಿಂದಾನೇ ಉಜ್ಜಬೇಕು ಅದನ್ನು ಹಾಕಿ. ಉಳುಕಿದೆಲ್ಲ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೊಳೆ ಇದೆ, ವಾಷಿಂಗ್ ಮಷಿನ್ ಹಾಕಿದ್ರೆ ಹೋಗುತ್ತೆ, ಸ್ವಲ್ಪ ಜಾಸ್ತಿ ಕೊಳೆ ಅಲ್ವಾ, ಅದನ್ನು ಕೈಯಿಂದ ಉಜ್ಜಬೇಕು. ಹಾಗೆ ಬಹುಶಃ ಸ್ವಾಮಿಗಳಿಗೆ ನನ್ನ ಜಾಸ್ತಿ ಕೊಳೆ ಕಂಡಿರಬೇಕು, ಅದು ಕೈಯಿಂದನೇ ಉಜ್ಜಬೇಕು ಅಂತ ಹತ್ತಿರ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವೆಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ಇರೋರು, ನಾನು ವಿಪರೀತ ಕೊಳೆ ನನ್ನಲ್ಲಿ ಇರೋದ್ರಿಂದ ಶುದ್ಧ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾರಿ ಖುಷಿಯಾಗ್ಬಿಡ್ತು, ಬಹಳ ಕೊಳೆಯವ್ರು ಮಂಜಿದ್ದಾರೆ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ರು. ಉದ್ದೇಶ ಎಷ್ಟೇ, ಎಲ್ಲ ಕಡೆಯೂ ಆಗುವಂಥದ್ದಿದು ತಿದ್ದುವಂಥದ್ದು. ಒಬ್ಬ ಮನುಷ್ಯ, ನಾನು ಒಬ್ಬರು ಹೇಳ್ತೀನಿ, ಹೆಸರು ಹೇಳೋದು ಬೇಡ, ಒಬ್ಬರನ್ನ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆ ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಅಪಾಯಿಂಟ್ ಮಾಡಿದರು. ಆ ಸಂಸ್ಥೆಯ ಮುಖ್ಯಸ್ಥರು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಹೋಗಿ ಕೇಳಿದೆ ನಾನು, ಅಲ್ಲ ಇವ್ರನ್ನ ಹೆಂಗೆ ವೈಸ್ ಚಾನ್ಸಲರ್ ಮಾಡ್ಕೊಂಡ್ರಿ ನೀವು, ಅಷ್ಟು ಒಳ್ಳೆ ಅಭಿಪ್ರಾಯ ಜನರಲ್ಲಿ ಅವ್ರ ಬಗ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿದೆ ಅಂದ್ರೆ ಅವರು, ಗೊತ್ತಿದ್ರೆ ಯಾಕೆ ತೊಗೊಂಡ್ರಿ ಅವ್ರನ್ನ ವೈಸ್ ಚಾನ್ಸಲರ್ ಅಂತ ಅಂತ. ಮತ್ತು ಅವ್ನು ತಿದ್ದೋದು ಹೆಂಗೆ ಅಂದ್ರೆ, ಅವರು ದೂರ ಇದ್ದರೆ ತಿದ್ದೋಕ್ಕಾಗಲ್ಲ, ಹತ್ತಿರ ಇದ್ದರೆ ತಿದ್ದಬೇಕು. ಅವ್ರನ್ನ ಬಸವಣ್ಣವ್ರ ಐಡಿಯಾ ಹೆಂಗಿದೆ ನೋಡಿ, ಯಾರಾದರೂ ಬರಲಿ ಕೇಳ್ಕೊಳ್ಳಿ, ಹತ್ತಿರ ಬರಲಿ, ಹತ್ತಿರ ಬಂದ್ರೆ ತಾನೇ ಕಾಂಟ್ಯಾಕ್ಟ್ ಪ್ರಾಸೆಸ್ ಶುರು ಆಗೋದು. ಅದಕ್ಕೆ ಅವು ಕಳ್ಳತನ ಮಾಡ್ತಾರೋ ಬೇಡ್ತಾರೋ ಬರಲಿ, ಹತ್ತಿರ ಬರಲಿ, ಅಲ್ಲಿವರೆಗೂ ದೂರ ದೂರ ಇದ್ದಂಥ ಜನ ಹತ್ತಿರಕ್ಕಾದರೂ ಬಂದರಲ್ಲ ಅಂತ ಅದು ವಿಧಾನ ಆಗುತ್ತೆ.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಇಂದಿನಿಂದ ಮತ್ತೆ ಶಾಲೆಯಲ್ಲಿ ಮಕ್ಕಳ ಕಲರವ. ಬೇಸಿಗೆ ರಜೆ ಮುಗಿಯಿತು, ಶಾಲೆಗೆ ಹೊರಡುವ ಹೊತ್ತಾಯಿತು. ಪ್ರಾರಂಭೋತ್ಸವಕ್ಕೆ ಸಕಲ ವ್ಯವಸ್ಥೆ, ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಗ್ಯಾಸ್ ಪೂರೈಕೆಗಿಲ್ಲ ಅಡೆತಡೆ. ರಜಾ ಮಜಾ ಅನುಭವಿಸಿದ ಮಕ್ಕಳು ಮತ್ತೆ ಶಾಲೆಗೆ ಹೊರಡಲು ಅಣಿಯಾಗಿದ್ದು ಸೋಮವಾರದಂದು, ಅಂದರೆ ಇವತ್ತು, ಹೊಸ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಲಿದ್ದಾರೆ. ಶಾಲಾ ತರಗತಿಗಳ ಆರಂಭವೆಂದರೆ ಅದೊಂದು ಔಪಚಾರಿಕ ಚಟುವಟಿಕೆ ಮಾತ್ರವಾಗಿಯೇ ಉಳಿದಿಲ್ಲ. ಸರ್ಕಾರ ಕೂಡ ಶಾಲಾರಂಭವನ್ನು ಒಂದು ಸಂಭ್ರಮವನ್ನಾಗಿ ಮಾಡಲು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಗಳು ಇದಕ್ಕೆ ಕೈಜೋಡಿಸ್ತಾ ಇದೆ. ಪರಿಣಾಮವಾಗಿ ಶಾಲಾ ಪ್ರಾರಂಭೋತ್ಸವ ಮಕ್ಕಳು, ಶಿಕ್ಷಕರು ಉತ್ಸವವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಹೊಸದಾಗಿ ಸೇರ್ಪಡೆಯಾಗುವ ಮಕ್ಕಳು, ಮುಂದಿನ ತರಗತಿಗಳಿಗೆಂದು ಆಗಮಿಸುವ ಮಕ್ಕಳು ಮತ್ತು ಹೆತ್ತವರಿಗೆ ಹಬ್ಬದ ವಾತಾವರಣ ಸೃಷ್ಟಿಸುವ ಪ್ರಯತ್ನ ನಡೆಯುತ್ತಾ ಇದೆ. ಕೆಲವು ಶಾಲೆಗಳು ಇದನ್ನು ಇನ್ನೂ ವಿಶೇಷ ರೀತಿಯಲ್ಲಿ ಆಚರಿಸಲು ಸಿದ್ಧತೆಯನ್ನು ಮಾಡಿಕೊಂಡಿವೆ. ಸಿದ್ಧತೆಯಲ್ಲಿ ಊರಿನ ವಿವಿಧ ಸಂಘ ಸಂಸ್ಥೆಗಳು ಕೂಡ ಜತೆಯಾಗಿದೆ. ಶಿಕ್ಷಣ ಇಲಾಖೆಯಿಂದ ಪೂರೈಸಲಾದ ಪಠ್ಯಪುಸ್ತಕಗಳು, ಸಮವಸ್ತ್ರಗಳು, ಇತರ ಶೈಕ್ಷಣಿಕ ಸಾಮಗ್ರಿಯ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಶಾಲೆ ಆರಂಭದ ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸುವಂತೆ ಸೂಚನೆ ನೀಡಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಮನೆ ಮನೆ ಭೇಟಿ, ಪೋಷಕರ ಸಂಪರ್ಕ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಶಾಲಾ ಆರಂಭೋತ್ಸವವನ್ನು ವಿದ್ಯಾರ್ಥಿಗಳ ಪಾಲಿಗೆ ಸ್ಮರಣೀಯವಾಗಿಸುವ ಉದ್ದೇಶದಿಂದ ಗ್ರಾಮಸ್ಥರು, ಶಾಲಾಭಿವೃದ್ಧಿ ಸಮಿತಿಗಳು, ಹಳೆ ವಿದ್ಯಾರ್ಥಿಗಳ ಸಂಘಗಳು ಸಹ ಕೈಜೋಡಿಸಿವೆ. ಇನ್ನು ಶಾಲೆಗಳತ್ತ ಚಿಣ್ಣರು ಕಾಲಿರಿಸುವುದಕ್ಕೆ ಕ್ಷಣಗಣನೆ ಆರಂಭಗೊಂಡಿದ್ದರೆ, ಅದರೊಂದಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಮಕ್ಕಳ ಬಿಸಿಯೂಟಕ್ಕೂ ಅಡುಗೆ ಅನಿಲದಿಂದ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಎಲ್ಲ ಸಿದ್ಧತೆ ಮಾಡಲಾಗಿದೆ. ವಾರದ ಹಿಂದೆಯೇ ಆಹಾರ ಇಲಾಖೆ ಅಧಿಕಾರಿಗಳು ಅಡುಗೆ ಅನಿಲ ವಿತರಣಾ ಏಜೆನ್ಸಿಗಳ ಮುಖ್ಯಸ್ಥರ ಸಭೆ ಕರೆದಿದ್ದು, ಶಾಲಾ ಬಿಸಿಯೂಟಕ್ಕೆ ಅಡುಗೆ ಅನಿಲ ಕೊರತೆಯಾಗಬಾರದು, ಆದ್ಯತೆ ಮೇರೆಗೆ ವಿತರಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಯವರು ಎಲ್ಲ ಅಡುಗೆ ಅನಿಲ ವಿತರಕರಿಗೆ ಈ ಕುರಿತು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರಂತೆ ಪೂರೈಕೆ ಮಾಡುವುದಕ್ಕೂ ಕೂಡ ಒಪ್ಪಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಸೇರಿದಂತೆ ಕಳೆದ ಸಾಲಿನಲ್ಲಿ ಒಟ್ಟು 137,910 ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡಲಾಗಿತ್ತು. ಈ ಬಾರಿ ಎಷ್ಟು ಮಕ್ಕಳಿಗೆ ಊಟ ಎನ್ನುವುದು ಇನ್ನೂ ಅಂತಿಮಗೊಂಡಿಲ್ಲ. ಜೂನ್ ಅಂತ್ಯದವರೆಗೂ ಪ್ರವೇಶಾತಿ ಇರುವುದರಿಂದ ಆ ಬಳಿಕವಷ್ಟೇ ಈ ಮಾಹಿತಿ ಸಿಗಬೇಕಾಗಿದೆ. ಪ್ರಸ್ತುತ 1-10 ತರಗತಿ ಮಕ್ಕಳಿಗೆ ಬಿಸಿಯೂಟ ವಿತರಣೆಯಾಗ್ತಾ ಇದೆ. ಇದರಲ್ಲಿ 1-8 ತರಗತಿಯವರೆಗೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಿಂದ ಅನುದಾನ ಬರುತ್ತೆ. 9-10 ತರಗತಿಗೆ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಅನುದಾನ ಸಿಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಕಳೆದ ಡಿಸೆಂಬರ್ನಿಂದ ಬಾಲವಾಟಿಕ ಯೋಜನೆಯಡಿ LKG UKG ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಊಟಕ್ಕೂ ನೆರವು ನೀಡುತ್ತಾ ಇದೆ. ಅಕ್ಷರ ದೋಸಾಹ ಯೋಜನೆಯಲ್ಲಿ ಇಂತಿಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಸಿಲಿಂಡರ್ ಎನ್ನುವ ನಿಯಮವಿದೆ. ಅದರಂತೆ 1-5 ತರಗತಿಯ ಮಕ್ಕಳಿಗೆ 1,000 ಊಟಕ್ಕೆ 1 ಸಿಲಿಂಡರ್, 6-10 ತರಗತಿಯ ಮಕ್ಕಳಿಗೆ 750 ಊಟಕ್ಕೆ 1 ಸಿಲಿಂಡರ್ ಎಂದು ನಿಗದಿಯಾಗಿದೆ. ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಯಾವುದೇ ವ್ಯತ್ಯಯ ಉಂಟಾಗಬಾರದು ಎಂದು ಜಿಲ್ಲಾಡಳಿತದಿಂದಲೇ ಆದೇಶವಿದೆ. ಎಲ್ಲ ಗ್ಯಾಸ್ ವಿತರಕರಿಗೂ ಸೂಚನೆ ಕೊಡಲಾಗಿದೆ. ಶಾಲಾ ಆರಂಭದೊಂದಿಗೆ ಮಧ್ಯಾಹ್ನದ ಊಟವು ಶುರುವಾಗ್ತಾ ಇದೆ. ಎಲ್ಲಿಂದಲೂ ಗ್ಯಾಸ್ ಬಗ್ಗೆ ಯಾವುದೇ ದೂರುಗಳು ಬಂದಿಲ್ಲ ಎಂದು ಅಕ್ಷರ ದಾಸೋಹ ನೋಡಲ್ ಅಧಿಕಾರಿ ಜ್ಞಾನೇಶ್ ಅವರು ಹೇಳಿದರು. ಮಂಗಳೂರು ನಗರದಲ್ಲಿ ಇನ್ನೇನು ಕೆಲವು ದಿನದಲ್ಲೇ ಮುಂಗಾರು ಆರಂಭವಾಗಲಿದ್ದು, ಜೂನ್ 1-30 ನಗರದಲ್ಲಿ ಹೊಸದಾಗಿ ರಸ್ತೆ ಅಗೆದು ಕಾಮಗಾರಿ ನಡೆಸುವಂತಿಲ್ಲ. ಈ ಕುರಿತು ಪಾಲಿಕೆಯಿಂದ ಈಗಾಗಲೇ ಪ್ರಕಟಣೆ ಕೊಡಲಾಗಿದ್ದು, ಮಣ್ಣು ಕುಸಿತ, ಗುಡ್ಡ ಕುಸಿತ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ಹಾಗೂ ಪ್ರಾಣಹಾನಿಯಾಗುವುದನ್ನು ತಡೆಗಟ್ಟಲು ರಸ್ತೆ ಅಗೆತ, ಗುಡ್ಡ ಅಗೆತ ಹಾಗೂ ಮಣ್ಣು ಅಗೆತದ ಕಾಮಗಾರಿಯನ್ನು ಮಾಡದಂತೆ ಸೂಚಿಸಿದೆ. ಈ ಅವಧಿಯಲ್ಲಿ ಮಣ್ಣು ಸಾಗಾಟ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈಗಾಗಲೇ ಪಾಲಿಕೆಯಿಂದ ಪರವಾನಿಗೆ ಪಡೆದು ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾಗಿದ್ದಲ್ಲಿ ಕಾಮಗಾರಿಯ ಸ್ಥಳದಲ್ಲಿ ಅಕ್ಕಪಕ್ಕದ ಆಸ್ತಿಗಳಿಗೆ ಹಾನಿಯಾಗದ ರೀತಿಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮವಹಿಸಿ ಜರೂರಾಗಿ ಬ್ಯಾಕ್ ಫಿಲ್ಲಿಂಗ್ ಕಾಮಗಾರಿಯನ್ನು ನಿರ್ವಹಿಸಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ಅನುಸರಿಸಬೇಕು. ಯಾವುದಾದರೂ ಅನಾಹುತ ಸಂಭವಿಸಿ ಆಸ್ತಿಪಾಸ್ತಿಗಳಿಗೆ ಹಾನಿ ಅಥವಾ ಪ್ರಾಣಿ ಹಾನಿಯಾದರೆ ಮಾಲಕರು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ ಅವರನ್ನೇ ನೇರ ಜವಾಬ್ದಾರರನ್ನಾಗಿ ಮಾಡಲಾಗುವುದು ಎಂದು ಪಾಲಿಕೆ ತಿಳಿಸಿದೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯ ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಹರದನಹಳ್ಳಿಯ ದೊಡ್ಡಗೌಡೆ ದೇವೇಗೌಡರು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸೋಮವಾರಕ್ಕೆ ಅಂದರೆ ಜೂನ್ 1ಕ್ಕೆ ಇವತ್ತಿಗೆ 30 ವರ್ಷ ತುಂಬುತ್ತೆ. 1996 ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಸಿಗದೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೇವಲ 13 ದಿನದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಪತನಗೊಂಡ ನಂತರ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಪ್ರಾದೇಶಿಕ ಪಕ್ಷದ ಯುನೈಟೆಡ್ ಫ್ರಂಟ್ ಮೈತ್ರಿಕೂಟ ಸರ್ಕಾರ ರಚಿಸಲು ಮುಂದಾಯಿತು. ಆಗ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವೇಗೌಡರು ಸರ್ವಾನುಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಜೂನ್ 1ರಂದು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ದೇವೇಗೌಡರು 1997 ಏಪ್ರಿಲ್ 21ರವರೆಗೆ ಅಧಿಕಾರದಲ್ಲಿದ್ದರು. ಪಂಜಾಬಿನ ರೈತರು ತಾವು ಬೆಳೆಯುವ ಹೆಚ್ಚು ಇಳುವರಿ ನೀಡುವ ವಿಶೇಷ ಭತ್ತದ ತಳಿಯೊಂದಕ್ಕೆ ದೇವೇಗೌಡರ ಹೆಸರಿಟ್ಟು ಗೌರವಿಸಿದ್ದಾರೆ. ದಶಕಗಳ ಕಾಲ ಯಾವ ಪ್ರಧಾನಿಯೂ ಭೇಟಿ ನೀಡದಿದ್ದ ಜಮ್ಮು ಕಾಶ್ಮೀರಕ್ಕೆ ಖುದ್ದಾಗಿ ಭೇಟಿ ನೀಡಿ ಶಾಂತಿ ನೆಲೆಸುವಂತೆ ಮಾಡಿ ಅಲ್ಲಿ ಯಶಸ್ವಿಯಾಗಿ ಚುನಾವಣೆ ನಡೆಸಿದ್ದು ಅವರ ಬಹುದೊಡ್ಡ ಸಾಧನೆ. ದಿಲ್ಲಿಯ ಜೀವನಾಡಿಯಾಗಿರುವ ದಿಲ್ಲಿ ಮೆಟ್ರೋ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದು ಕೂಡ ದೇವೇಗೌಡರ ಒಂದು ಸರ್ಕಾರ. ಬಾಂಗ್ಲಾದೇಶದೊಂದಿಗೆ ವಿವಾದಾತ್ಮಕ ಗಂಗಾನದಿ ನೀರು ಹಂಚಿಕೆ ಒಪ್ಪಂದ, ಅಸ್ಸಾಂನ ಬೋಗಿಬಿಲ್ ಸೇತುವೆಗೆ ಶಂಕುಸ್ಥಾಪನೆ, ಈಶಾನ್ಯ ರಾಜ್ಯಕ್ಕೆ ಪ್ರತ್ಯೇಕ ಆರ್ಥಿಕ ಪ್ಯಾಕೇಜ್ ಘೋಷಿಸಿದ್ದು ಅವರ ಆಡಳಿತದ ಪ್ರಮುಖ ಹೆಜ್ಜೆಗಳು. ಇನ್ನು ಅಧಿಕಾರ ಹಂಚಿಕೆ ಸುಸೂತ್ರವಾದ ಬೆನ್ನಲ್ಲೇ ಹೊಸ ಸಂಪುಟ ರಚನೆ ಹೊಣೆ ಕೂಡ ವರಿಷ್ಠರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ ದಿಲ್ಲಿಗೆ ಸ್ಥಳಾಂತರ ಆಗ್ತಾ ಇದೆ. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿಲ್ಲಿಗೆ ತೆರಳಲಿದ್ದು ಇದನ್ನು ಖುದ್ದು ಡಿಕೆ ಶಿವಕುಮಾರ್ ಅವರೇ ಖಚಿತಪಡಿಸಿದ್ದಾರೆ. ಅಲ್ಲಿ ವರಿಷ್ಠರೊಂದಿಗೆ ಸಂಪುಟ ರಚನೆ ಬಗ್ಗೆ ಚರ್ಚೆಯಾಗಲಿದೆ. ಕೆಲವು ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಸಂಪುಟದಿಂದ ತಮ್ಮನ್ನು ಕೈಬಿಡುವ ಸುಳಿವು ಪಡೆದಿರುವವರು ಕೂಡ ದಿಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಇದರಿಂದ ರಾಜಕೀಯ ಚಟುವಟಿಕೆ ಗರಿ ಗೆದ್ದಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ HAALನಿಂದ ವಿಶೇಷ ವಿಮಾನದ ಮೂಲಕ ಒಟ್ಟಿಗೆ ಹೊರಟು 12:00 ಹೊತ್ತಿಗೆ ದಿಲ್ಲಿಗೆ ತಲುಪಲಿದ್ದಾರೆ. ಇನ್ನು IPLಗೆ ಮತ್ತೆ RCB ಕಿಂಗ್. ಸತತ 2ನೇ ಬಾರಿಗೆ ಪ್ರಶಸ್ತಿ ಗೆದ್ದು ಸಂಭ್ರಮಿಸಿದ RCB ಫೈನಲ್ನಲ್ಲೂ ವಿರಾಟ ದರ್ಶನ. ಗುಜರಾತ್ ಕೋಟೆಯಲ್ಲೇ ಟೈಟಾನ್ಸ್ ಮಣಿಸಿ ಟ್ರೋಫಿಗೆ ಮುತ್ತಿಕ್ಕಿದ್ದ ಪಾಟೀದಾರ್ ಪಡೆ. RCB ತಂಡ ಸತತ 2ನೇ ಬಾರಿಗೆ IPL ಟ್ರೋಫಿ ಗೆದ್ದಿತು. ಈ ಮೂಲಕ ಈ ಸಾಧನೆ ಮಾಡಿದ 3ನೇ ತಂಡ ಎನಿಸಿಕೊಂಡಿದೆ. 2010-11ರಲ್ಲಿ ಚೆನ್ನೈ, 2019-20ರಲ್ಲಿ ಮುಂಬೈ ಈ ಸಾಧನೆ ಮಾಡಿತ್ತು. ವೈಭವ್ 776 ರನ್ ಗಳಿಸಿದ್ದು ಇದು ಈ ಆವೃತ್ತಿಯ ವೈಯಕ್ತಿಕ ಗರಿಷ್ಠ ಮೊತ್ತ. 722 ರನ್ ಗಳಿಸಿರುವ ಗಿಲ್ಗೆ 2ನೇ ಸ್ಥಾನವಾಗಿದೆ. ಪಂಜಾಬ್ ವಿರುದ್ಧ KL ರಾಹುಲ್ 152 ರನ್ ಗಳಿಸಿದ್ದು ಈ ಆವೃತ್ತಿಯ ವೈಯಕ್ತಿಕ ಗರಿಷ್ಠ ರನ್. 67 ಎಸೆತಗಳಲ್ಲಿ ಅವರು ಈ ಸಾಧನೆ ಮಾಡಿದರು. ಇನ್ನು ಡೆಲ್ಲಿ ವಿರುದ್ಧ ಪಂಜಾಬ್ ಇಷ್ಟು ರನ್ ಗಳಿಸಿದ್ದು ಈ ಆವೃತ್ತಿಯ ತಂಡವೊಂದರ ಗರಿಷ್ಠ ರನ್ ಎನಿಸಿಕೊಂಡಿದೆ, ಅಂದರೆ 265 ರನ್. ಇದೇ ಪಂದ್ಯದಲ್ಲಿ ಡೆಲ್ಲಿ 264 ರನ್ ಗಳಿಸಿತ್ತು. ವೈಭವ್ ಈ ಆವೃತ್ತಿಯಲ್ಲಿ 72 ಸಿಕ್ಸರ್ ಬಾರಿಸಿದ್ದು IPL ಇತಿಹಾಸದಲ್ಲಿ ಗರಿಷ್ಠ ಎನಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿರುವ ಅಭಿಷೇಕ್ 43 ಸಿಕ್ಸರ್ ಬಾರಿಸಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ IPL ಫೈನಲ್ ಪಂದ್ಯ ವೀಕ್ಷಿಸಿದ ಕ್ರಿಕೆಟ್ ಪ್ರಿಯರ ಸಂಖ್ಯೆ 98,697 ಮಂದಿ ವೀಕ್ಷಿಸಿದ್ದಾರೆ. ಇನ್ನು ಪ್ರಶಸ್ತಿ ವಿಜೇತ RCB ತಂಡಕ್ಕೆ ದೊರೆತ ಒಟ್ಟು ಬಹುಮಾನ ಮೊತ್ತ 20 ಕೋಟಿ ರೂಪಾಯಿ. ರನ್ನರ್ ಅಪ್ ಆದ ಗುಜರಾತ್ ತಂಡಕ್ಕೆ ದೊರೆತ ಒಟ್ಟು ಬಹುಮಾನದ ಮೊತ್ತ 12.5 ಕೋಟಿ ರೂಪಾಯಿ. ಇನ್ನು ಕುದುರೆಮುಖ, ಗಂಗಡಿಕಲ್, ನೇತ್ರಾವತಿ ಮತ್ತು ಕುರಿಂಜಾಲ್ ಬೆಟ್ಟಗಳ ಚಾರಣಕ್ಕೆ ಅರಣ್ಯ ಇಲಾಖೆ ಜೂನ್ 1ರಿಂದ ಅಧಿಕೃತ ಅನುಮತಿ ನೀಡಿದೆ. ಅರಣ್ಯ ಇಲಾಖೆ ಅರಣ್ಯ ವಿಹಾರ ವೆಬ್ಸೈಟ್ ಮೂಲಕ ಆನ್ಲೈನ್ ಬುಕ್ಕಿಂಗ್ ಮಾಡುವುದು ಕಡ್ಡಾಯವಾಗಿದ್ದು ಸರ್ಕಾರದ ಹೊಸ SOP ಪ್ರಕಾರವೇ ಚಾರಣ ವ್ಯವಸ್ಥೆ ಇರಲಿದೆ ಎಂದು ಕುದುರೆಮುಖ ವನ್ಯಜೀವಿ ವಿಭಾಗದ DFO ಶಿವರಾಮ್ ಬಾಬು ತಿಳಿಸಿದ್ದಾರೆ. ಇವುಗಳ ಜೊತೆಗೆ ಇನ್ನುಳಿದ ಪ್ರಮುಖ ಚಾರಣ ತಾಣಗಳು ಜೂನ್ 15ರ ನಂತರ ಮುಕ್ತವಾಗಲಿದೆ. ಚಾರಣಿ ನಗರ ಸುರಕ್ಷೆಗಾಗಿ ತರಬೇತಿ ಪಡೆದ 300 ಸ್ಥಳೀಯ ಗೈಡ್ಗಳನ್ನು ನಿಯೋಜಿಸಲಾಗಿದ್ದು ಅವರಿಗೆ ವಾಕಿಟಾಕಿ, ಪ್ರಥಮ ಚಿಕಿತ್ಸೆ ಕಿಟ್, ಸುರಕ್ಷಾ ಪರಿಕರವನ್ನು ನೀಡಲಾಗಿದೆ. ಹಾದಿ ತಪ್ಪುವುದನ್ನು ತಡೆಯಲು ಚಾರಣದ ಮಾರ್ಗದುದ್ದಕ್ಕೂ ಸೈನ್ ಬೋರ್ಡ್ ಮತ್ತು ವಿವರಣೆ ಒಳಗೊಂಡ ಹ್ಯಾಂಡ್ ಬುಕ್ಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಬೆಳ್ತಂಗಡಿ ತಾಲೂಕಿನ ಬಂಡಾಜೆ ಜಲಪಾತ, ಗಡಾಯಿ ಕಲ್ಲು, ನೇತ್ರಾವತಿ ಪೀಕ್ ಮೊದಲಾದ ಸ್ಥಳಗಳು ಚಾರಣ ವೀಕ್ಷಣೆಗೆ ಜೂನ್ 1ರಿಂದ ತೆರೆದುಕೊಳ್ಳಲಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆಧಾರ್ ನೋಂದಣಿ ಮತ್ತು ತಾಂತ್ರಿಕ ತಿದ್ದುಪಡಿಗಳಿಗೆ ಮಾನ್ಯತೆ ಪಡೆದಿರುವ ಏಕೈಕ UIDAI ಕೇಂದ್ರ ಮಂಗಳೂರಿನ ಪಂಪವೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿದಿನ 100 ನಾಗರಿಕರ ದಂಡೆ ಇಲ್ಲಿ ಸೇರುತ್ತಿದೆ. ದಿನಕ್ಕೆ ಕೇವಲ 225-250 ಮಂದಿಗೆ ಮಾತ್ರ ಸೇವೆ ನೀಡಲು ಸಾಧ್ಯವಾಗುತ್ತಿರುವುದರಿಂದ ಕೇಂದ್ರದಲ್ಲಿ ನಿರಂತರ ಒತ್ತಡ, ಉದ್ದ ಸರತಿ ಸಾಮಾನ್ಯ ದೃಶ್ಯವಾಗಿದೆ. ಗ್ರಾಮವನ್ನು ಮಂಗಳೂರುವನ್ನು ಅಂಚೆ ಕಚೇರಿಯಲ್ಲೂ ಆಧಾರ್ ಸೇವೆಗಳು ಲಭ್ಯವಿದ್ದರೂ ಸರ್ವರ್ ಸಮಸ್ಯೆ, ಕರೆಂಟ್ ಬಿಲ್, ತೆರಿಗೆ, ನೀರಿನ ಕರ ಮುಂತಾದ ಸರ್ಕಾರಿ ಸೇವೆಗಳ ಒತ್ತಡದಿಂದ ಹಲವಾರು ಕೆಲಸಗಳು ವಿಳಂಬವಾಗುತ್ತಿದೆ. ವಿಶೇಷವಾಗಿ 18 ವರ್ಷ ಮೇಲ್ಪಟ್ಟವರ ಹೊಸ ನೋಂದಣಿ, ಬಯೋಮೆಟ್ರಿಕ್ ತಿದ್ದುಪಡಿ ಸೇರಿದಂತೆ ಸಂಕೀರ್ಣ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಪೆಲ್ನ UIDAI ಮಾನ್ಯತೆ ಪಡೆದ ಕೇಂದ್ರವನ್ನೇ ಅವಲಂಬಿಸಬೇಕಾಗಿದೆ. ವಿದೇಶಿಯರಿಗೆ ಆಧಾರ್ ಕಾರ್ಡ್ನ ಅನಿವಾರ್ಯತೆ ಇದ್ದರೆ ಅವರು ಕೂಡ ಅದಕ್ಕೆ ಪೂರಕವಾದ ದಾಖಲೆಯನ್ನು ಸಲ್ಲಿಸಿ ಆಧಾರ್ ಮಾಡಿಸಿಕೊಳ್ಳಬಹುದಾಗಿದೆ. ಕೇಂದ್ರದಲ್ಲಿ 4 ಕೌಂಟರ್ಗಳಿದ್ದು ಟೋಕನ್ ವ್ಯವಸ್ಥೆ ಮೂಲಕ ನೋಂದಣಿ ತಿದ್ದುಪಡಿ ಕಾರ್ಯ ನಡೆಯುತ್ತಾ ಇದೆ. ಜಿಲ್ಲೆಯ ನಾನಾ ಭಾಗಗಳಿಂದ ಪ್ರತಿದಿನ ನಾಗರಿಕರು ಆಗಮಿಸುತ್ತಿರುವ ಕಾರಣ 4 ಕೌಂಟರ್ನಲ್ಲಿ ದಿನಪೂರ್ತಿ ಕಾರ್ಯಭಾರ ಹೆಚ್ಚಾಗ್ತಾ ಇದೆ. ಭಾನುವಾರ ಸೇರಿದಂತೆ ತೆರೆದಿದ್ದರು, ವಾರದ 7 ದಿನವೂ ಕೇಂದ್ರ ತೆರೆದಿದ್ದರೂ ಬೇಡಿಕೆಗೆ ತಕ್ಕಷ್ಟು ಸೇವೆ ನೀಡುವುದು ಸವಾಲಾಗಿದೆ. ದಿನವೊಂದಕ್ಕೆ 225-250ರಷ್ಟೇ ಆಧಾರ್ ನೋಂದಣಿ ತಿದ್ದುಪಡಿ ಮಾಡಲು ಸಾಧ್ಯವಾಗುತ್ತಿದೆ ಎನ್ನುತ್ತಾರೆ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಲಿಮಿಟೆಡ್ ಆಪರೇಷನ್ನ ಮ್ಯಾನೇಜರ್ ಪ್ರವೀಣ್ ಕುಮಾರ್. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ UIDAI ಮಾನ್ಯತೆ ಪಡೆದಿರುವ ಏಕೈಕ ಆಧಾರ್ ಕೇಂದ್ರ ಇದಾಗಿದೆ. ಆಧಾರ್ಗೆ ಸಂಬಂಧಿಸಿದ ಯಾವುದೇ ನೋಂದಣಿ ತಿದ್ದುಪಡಿ ಸೇವೆ ಇಲ್ಲೇ ಲಭ್ಯವಿದೆ. ಜಿಲ್ಲೆಯ ನಾನಾ ಭಾಗಗಳಿಂದ ನಾಗರಿಕರು ಆಗಮಿಸುತ್ತಿರುವ ಕಾರಣ ಸಹಜವಾಗಿಯೇ ಒತ್ತಡ ಹೆಚ್ಚಿದೆ. ಟೋಕನ್ ಆಧಾರದಲ್ಲಿ ಪ್ರತಿದಿನ ಸುಮಾರು 225-250 ಮಂದಿ ಸೇವೆ ನೀಡಲಾಗುತ್ತಿದೆ ಎಂದು ಆಧಾರ್ ಕೇಂದ್ರ ಆಪರೇಷನ್ ಮ್ಯಾನೇಜರ್ ಪ್ರವೀಣ್ ಕುಮಾರ್ ಅವರು ಹೇಳಿದರು. ರಾಜ್ಯಕ್ಕೆ 6ನೇ ರ್ಯಾಂಕ್ ಟಾಪರ್ ನೀಡಿದ ಹೆಗ್ಗಳಿಕೆಯುಳ್ಳ ಉಳ್ಳಾಲ ತಾಲೂಕಿನ ನರಿಂಗಾನ ಗ್ರಾಮದ ಮುಂಟಪದವಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದು ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಶೈಕ್ಷಣಿಕ ಸಾಧನೆ ಮೂಲಕ ರಾಜ್ಯದ ಗಮನ ಸೆಳೆದಿದೆ. ಆದರೆ ಇದೇ ಶಾಲೆ ಶಿಕ್ಷಕರ ಕೊರತೆ, ಮೂಲಸೌಕರ್ಯದ ಅಭಾವದಿಂದ ತೀವ್ರ ಸಂಕಷ್ಟ ಕೂಡ ಎದುರಿಸ್ತಾ ಇದೆ. LKGಯಿಂದ PUC ತನಕ ಶಿಕ್ಷಣ ನೀಡುತ್ತಿರುವ ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಾ ಇದೆ ಎಂಬ ನಂಬಿಕೆಯಿಂದ ಪ್ರತಿ ವರ್ಷ ದಾಖಲಾತಿ ಹೆಚ್ಚುತ್ತಾ ಇದೆ. ಪ್ರಾಥಮಿಕ ವಿಭಾಗದಲ್ಲಿ 824 ವಿದ್ಯಾರ್ಥಿಗಳಿದ್ದು ಈ ವರ್ಷ 7ನೇ ತರಗತಿಯಿಂದ 105 ವಿದ್ಯಾರ್ಥಿಗಳು 8ನೇ ತರಗತಿಗೆ ಉತ್ತೀರ್ಣರಾಗಿದ್ದಾರೆ. ಅಷ್ಟೇ ಸಂಖ್ಯೆಯ ಹೊಸ ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿಗಳಿಗೆ ಸೇರುವ ನಿರೀಕ್ಷೆ ಇದೆ. ಆದರೆ ಪ್ರಾಥಮಿಕ ಶಾಲೆಗೆ 366 ಶಿಕ್ಷಕ ಹುದ್ದೆಗಳು ಮಂಜೂರಾಗಿದ್ದರೂ ಕೂಡ ಹಿರಿಯ ಮುಖ್ಯ ಶಿಕ್ಷಕಿ ಸೇರಿ ಕೇವಲ 14 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 22 ಶಿಕ್ಷಕರ ಕೊರತೆಯನ್ನು ಕಳೆದ ಹಲವು ವರ್ಷಗಳಿಂದ ಅತಿಥಿ ಶಿಕ್ಷಕರ ಮೂಲಕವೇ ನಿಭಾಯಿಸಲಾಗ್ತಾ ಇದೆ. ಇನ್ನು ಹೊಸ ಶೈಕ್ಷಣಿಕ ವರ್ಷದ ಆರಂಭ ಕೇವಲ ತರಗತಿ ಕೋಣೆಗಳ ಬದಲಾವಣೆಯಲ್ಲ, ಅದು ಜ್ಞಾನ, ಶಿಸ್ತು ಮತ್ತು ಚಾರಿತ್ರ್ಯದ ಹೊಸ ಹಂತಕ್ಕೆ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವ ಪವಿತ್ರ ಪಯಣ. ಬೇಸಿಗೆಯ ರಜೆಯ ದಿನಗಳನ್ನು ಮುಗಿಸಿ ಮತ್ತೆ ಶಾಲೆಯ ಅಂಗಳಕ್ಕೆ ಹೆಜ್ಜೆ ಇಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಣ್ಣುಗಳಲ್ಲೂ ಹೊಸ ಭರವಸೆ, ಉತ್ಸಾಹ ಮತ್ತು ಭವಿಷ್ಯದ ಕನಸುಗಳು ಚಿಗುರೊಡೆಯುತ್ತಾ ಇರುತ್ತೆ. ಶಾಲೆಯ ಆವರಣದಲ್ಲಿ ಹೊಸತನದೊಂದಿಗೆ ಆರಂಭವಾಗುವ ಈ ಶೈಕ್ಷಣಿಕ ವರ್ಷ ಕೇವಲ ಪಠ್ಯಪುಸ್ತಕಗಳ ಓದಿಗಷ್ಟೇ ಸೀಮಿತವಾಗದೆ ಜೀವನದ ಮೌಲ್ಯವನ್ನು ಅಳವಡಿಸಿಕೊಂಡು ಭವಿಷ್ಯದ ಭದ್ರ ಬುನಾದಿಗೆ ನಾಂದಿ ಹಾಕಬೇಕಾಗಿದೆ. ಜ್ಞಾನಾರ್ಜನೆಯ ಈ ಪರ್ವಕಾಲವು ವ್ಯಕ್ತಿತ್ವ ವಿಕಸನದ ಪ್ರಮುಖ ಘಟ್ಟವೂ ಹೌದು. ಶಾಲೆಯೊಂದಿಗೆ ಮಳೆಗಾಲ ಆರಂಭವಾಗುವುದರಿಂದ ವಿದ್ಯಾರ್ಥಿಗಳ ಸಂಭ್ರಮದ ನಡುವೆ ಸುರಕ್ಷೆಯೂ ಅಷ್ಟೇ ಮುಖ್ಯವಾದ ಆದ್ಯತೆಯಾಗಬೇಕಾಗಿದೆ. ಕೇಳುಗರೆ, ಹಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಷ್ಟೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ RJ ಸೈಫಲಕುತ್ತ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಯಕ್ಷ ಮಂಗಳಕ್ಕೆ ಸಂಬಂಧಪಟ್ಟ ಹಾಗೆ ಜಬ್ಬಾರ್ ಸಮ ಅವರ ಮಾತುಗಳು ಪ್ರಸಾರ. 10:00 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. 11:00 ಯಕ್ಷಗಾನ, 11:30 ತುಳು ಕಾರ್ಯಕ್ರಮ, ತುಳು ಹಾಡುಗಳು ಪ್ರಸಾರ. 3:00 SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ, 4:00 ವಾಯ್ಸ್ ಆಫ್ ಮಂಜುಳ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ. ಹಾಗೆಯೇ 8:00 ಯಕ್ಷಗಾನ, 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಈ ದಿನ ಶುಭವನ್ನು ತರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮ್ಮ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಯಾವುದಾದ್ರೂ ರಾಮಬಾಣ ಇದೆಯಾ? ಖಂಡಿತವಾಗಿಯೂ ಇದೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದಾವೆಲ್ಲ ಸೆಂಟರ್, ನಿಸರ್ಗಮನೆ, ಶಿರ್ಸಿ. ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ವೀಕಾರ ಮಾಡೋದು, ಅಕ್ಸೆಪ್ಟೆನ್ಸ್. ನಾನು ಇಲ್ಲಿ ತನಕ ಒಂದು 800 to 900 ಕೌನ್ಸಿಲಿಂಗ್ ಸೆಷನ್ ಅನ್ನು ಮಾಡಿದ್ದೇನೆ. ಇದೆಲ್ಲ ಕೌನ್ಸಿಲಿಂಗ್ ಅನ್ನ ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನ ಹೊರಗಡೆ ತೆಗೆದು ಎಲ್ಲರೂ ಯೂಸ್ಫುಲ್ ಆಗೋದನ್ನು ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡಬೇಕು. ಸೊ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಸ್ವೀಕಾರ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದ್ರೆ ಏನ್ ಅಲ್ಲ ಅಂತ ನೋಡೋಣ. ಸ್ವೀಕಾರ ಮಾಡೋದು ಅಂದ್ರೆ ಅದನ್ನ ಮರ್ತು ಬಿಡೋದು ಅಂತಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಅದನ್ನ ಅದ್ರ ಬಗ್ಗೆ ಏನು ಮಾಡದೆ ಇರೋದು ಅಂತನೂ ಅಲ್ಲ. ಇಟ್ ಈಸ್ ನಾಟ್ ನಾಟ್ ಡೂಯಿಂಗ್ ಸಮಥಿಂಗ್. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಮ ಹೃದಯ ಮನಸ್ಸನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನ ಇರೋ ಹಾಗೆ ತಗೊಳ್ಳೋದು. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕಿದನ್ನ ನೋಡಿ. ನೀವು ನಿಮ್ಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯಿತು ಅಂತ ತಿಳ್ಕೊಳ್ಳಿ. ನಾವು ಒಂದು ಮೆಡಿಕಲ್ ಪ್ರೊಫೆಷನಲ್ ಇರುವಾಗ, ನಾವು ನ್ಯಾಚುರೋಪತಿ ಯೋಗ ಫಿಸಿಷಿಯನ್ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ. ಬಂದಾವಾಗ ಅವರಿಗೆ ಏನೋ BP, ಶುಗರ್, ಥೈರಾಯ್ಡ್ ಈ ತರ ಹಲವಾರು ಸಮಸ್ಯೆಗಳಿರುತ್ತೆ. ಯಾವುದೇ ಸಮಸ್ಯೆ ದೇಹಕ್ಕೆ ಬಂದ್ರೆ ಅದನ್ನ ಗುಣ ಮಾಡಬಹುದು, ಆದ್ರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನ ಗುಣ ಮಾಡೋದು ಬಹಳ ಕಷ್ಟ. ತುಂಬಾ ಜನ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟರ್ ನಂಗೆ ಯಾಕೆ ಬಂತು, ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ, ಇಷ್ಟು ಒಳ್ಳೆ ಡಯಟ್ ಇದೆ, ಇಷ್ಟು ಒಳ್ಳೆ ಲೈಫ್ ಸ್ಟೈಲ್ ಇದೆ, ನಾನು ಇಷ್ಟು ಓವರ್ ವೇಟ್ ಇಲ್ಲ, ಆರಾಮಾಗಿ ಇದ್ದೇನೆ, ನಮ್ಮ ತಂದೆ ತಾಯಿಗಿಲ್ಲ, ಈ ತರ ಕ್ವಶನ್ಗಳನ್ನ ಅವ್ರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ಬಂತು ಯಾಕೆ ಬಂತು ಈ ತರ ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ. ಅದರಿಂದ ನಾವೇನ್ ಮಾಡ್ಬೇಕು, ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು. ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಹಲವಾರು ಜನರನ್ನ ನೋಡಿರ್ತೇವೆ, ಕ್ಯಾನ್ಸರ್ ಪೇಷಂಟ್ಗಳು 3rd stage, 4th stage ಕ್ಯಾನ್ಸರ್ ಅಲ್ಲಿ ಆ ಹಂತವನ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ. ಸೊ ಹೇಗೆ ಅದು, ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ. ಅಂದ್ರೆ ಕ್ಯಾನ್ಸರ್ ಅನ್ನ ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ತರ ಅಲ್ಲ. ಕ್ಯಾನ್ಸರ್ ಬಂದಿದ್ಯಾ, ಹಾ ಇಟ್ಸ್ ಓಕೆ, ಈಗೇನ್ ಮಾಡೋದು, ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ, ಅದನ್ನ ತುಂಬು ಮನಸ್ಸಿನಿಂದ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೆ. ಡಯಟ್ ಮಾಡ್ಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಮೆಡಿಸಿನ್ ಮಾಡ್ಬೇಕು, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲವನ್ನ ಮಾಡ್ಬೇಕು. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲನೆ, ಇದನ್ನ ಇವನನ್ನ ಇವಳನ್ನ. ಯಾವಾಗ ಮನಸ್ಸು ಅದನ್ನ ಸ್ವೀಕಾರ ಮಾಡ್ತದೆ ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರಾ. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಡ್ಯೂಟಿ ಏನು, ಅದನ್ನ ಖಂಡಿತವಾಗಿ ನೀವು ಮಾಡ್ಬೇಕು. ಆದ್ರೆ ಅದು ನಿಮ್ಮ ಮನಸ್ಸನ್ನ ಬಾದರ್ ಮಾಡೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು ಅದನ್ನ ಇನ್ನೂ ತುಂಬಾ ಚೆನ್ನಾಗಿ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ನನ್ನ ಹೈಟಿನ ಪ್ರಕಾರ ನನಗೆ 10 kg ವೆಯ್ಟ್ ಲಾಸ್ ಮಾಡ್ಬೇಕು. ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ, ಇದು ವರ್ಕ್ ಆಗುತ್ತೋ ಇಲ್ವೋ, ಅದು ವರ್ಕ್ ಆಗುತ್ತೋ ಇಲ್ವೋ, ಆಯ್ತು 10 kg ವೆಯ್ಟ್ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗ್ಬಿಟ್ರೆ. ಸೊ ಈ ತರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಸೊ ರಿಸಲ್ಟ್ ಏನಾದ್ರೂ ನನ್ಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಾ. ಇಲ್ಲ ನಂಗೆ ರಿಸಲ್ಟ್ 90 ಮೇಲೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮನಸ್ಸು ತುಂಬಾ ತಳಮಳದಲ್ಲಿರುತ್ತೆ ಆ ರಿಸಲ್ಟ್ ಬರೋ ತನಕನು. ನಮ್ಮ ಉದ್ದೇಶ ಏನು, ಮಾನಸಿಕವಾಗಿ ಶಾಂತವಾಗಿರೋದಲ್ವಾ. ಆ ಶಾಂತವಾಗಿರ್ಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡ್ತಾ ಇದ್ದೀರಾ, ಆ ಕಡೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ, ಅಯ್ಯೋ ನಾನು ಕಾಲ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ, ಈ ತರ ನೀವು ಕೇಳ್ಕೊಂಡ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತುದಿಲ್ಲ. ಹಾ ಓಕೆ, ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಏನೋ ಬಿಸಿ ಇರಬಹುದು. ಈ ತರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀವು ಇನ್ನೊಂದ್ಸರಿ ಮತ್ತೊಂದ್ಸರಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನೇ ಈ ವಿಡಿಯೋನ್ ಮಾಡ್ತಾ ಇದ್ದೇನೆ, ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ, ಈಗ ಈ ಕಡೆ ಗಲಾಟೆ ಆಗ್ತಾ ಇದೆ, ಆ ಕಡೆ ಏನೋ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಅಕ್ಸೆಪ್ಟ್ ಮಾಡದೆ ನಾನು ಈ ತರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡ್ರೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮನಸ್ಸು ಆ ಕಡೆ ಎಲ್ಲ ಹೋಗ್ತಾ ಇರ್ತದೆ. ನಾವು ಹೇಳ್ಬೋದು ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು. ಇನ್ಫ್ಯಾಕ್ಟ್ ಈ ತರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಆಲೋಚನೆ ಮಾಡಿ ನೋಡಿ, ನೀವು ಯಾವ್ದೋ ಮದುವೆ ಮನೆಗೆ ಹೋಗಿರ್ತೀರಾ, ಹೋಗಿದ್ದಾಗ ನಿಮ್ಗೆ ಆಗದಿರೋರು ಯಾರೋ ಬಂದಿದ್ದಾರೆ. ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ. ಅವರು ಹೆಂಗಸರಾಗಿದ್ದಾರೆ, ಯಾವ ಥರ ಸೀರೆ ಉಟ್ಟಿದ್ದಾರೆ, ಯಾವ ಥರ ಒಡವೆ ಹಾಕಿದ್ದಾರೆ ಈ ಥರ ನೋಡ್ತಾರೆ. ಗಂಡಸರಾಗಿದ್ದರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ ಅಂದರೆ ನಮ್ಮ ಮೆಂಟಲ್ ಸ್ಪೇಸನ್ನು ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ನಮ್ಮ ಮೈಂಡ್ ಮೆಂಟಲ್ ಎನರ್ಜಿನ ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ. ನೀವು ಅಕ್ಸೆಪ್ಟೆನ್ಸನ್ನು ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆ ವ್ಯಕ್ತಿ ನಿಮ್ಮ ಎದುರಿಗೆ ಬಂದು ಮಾತಾಡಿದರೂ ಏನೂ ಆಗಿಲ್ಲದೆ ಇರೋ ಥರ ಮಾತಾಡುವಷ್ಟು ಶಕ್ತಿ ಬರಬೇಕು. ಹಾಗಾದರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನು ನಾನು ಸ್ವೀಕರಿಸಬಲ್ಲೆನೆ ಅಂತ ಕೇಳ್ಕೊಳ್ಳಿ. ಅದನ್ನು ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದಾಗ ನೀವು ಏನು ಮಾಡಬೇಕು ಅಂದರೆ ಇನ್ನೂ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. 90% ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ, ಆದರೆ ಒಂದು 10% ಟೈಮಲ್ಲಿ ಎಸ್ ಆನ್ಸರ್ ಬರೋದು ತುಂಬ ಕಷ್ಟ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರದವ್ರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಯಂಗ್ ಏಜ್, ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಸ್ವೀಕಾರ ಮಾಡೋದು? ಹಾಗಂತ ಮನಸ್ಸು ಜೊತೆ ಫೈಟ್ ಮಾಡಬೇಡಿ, ಆ ಅಸ್ವೀಕೃತಿಯನ್ನು ಸ್ವೀಕಾರ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ದಿಸ್? ನೋ. ಆ ನಾನ್ ಅಕ್ಸೆಪ್ಟೆನ್ಸನ್ನು ಸ್ವೀಕಾರ ಮಾಡಿ ಫಸ್ಟು. ಆ ನಾನ್ ಅಕ್ಸೆಪ್ಟೆನ್ಸನ್ನು ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ. ಇಟ್ಸ್ ಓಕೆ, ನನಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಮನಸ್ಸನ್ನು ಕಾಮ್ ಡೌನ್ ಮಾಡಿ. ಆ ನಂತರ ಯಾಕೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇದನ್ನು ಹೇಗೆ ಸ್ವೀಕಾರ ಮಾಡಬಹುದು, ಇದೇ ಥರ ಸನ್ನಿವೇಶವನ್ನು ಬೇರೆಯವರು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಈ ಥರ ಮನಸ್ಸು ಓಪನ್ ಅಪ್ ಆದಾವಾಗ ಆ ಥರ ಒಂದೊಂದು ಕ್ವಶನನ್ನು ಹಾಕ್ಕೊಳ್ತಾ ನಿಧಾನವಾಗಿ ಡೈಲಿ 1% ಸ್ವೀಕಾರ ಮಾಡಿದರೆ ಒಂದು 100 ದಿನದಲ್ಲಿ 100% ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ, ಸ್ವೀಕಾರದ ಕಡೆಗೆ ನಾವು ಡೈಲಿ ಒಂದೊಂದೇ ಹೆಜ್ಜೆನ ಇಟ್ಟಾವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ. ಇಲ್ಲಾಂದರೆ ನಾವು ಹೇಳ್ತೇವೆ, ಟೈಮ್ ಹೀಲ್ಸ್, ಶುದ್ಧವಾದ ಸುಳ್ಳು. ಟೈಮ್ ಹೀಲ್ಸ್ ಅಂದ್ರೆ ಏನು, ಈಗ ಒಂದು ಏನೋ ಆಗಿದೆ, ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಪೈಲಪ್ ಆಗಿ ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ 20 ವರ್ಷ ಆದ ನಂತರನೂ ಅದೇ ತರ ಫೀಲಿಂಗ್ ನಿಮಗೆ ಬರುತ್ತೆ. ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ, ಆ ಕೌನ್ಸಿಲಿಂಗ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಳ್ತಾರೆ ಅಳ್ತಾರೆ ಅಳ್ತಾರೆ. ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ, 20 ವರ್ಷ ಹಿಂದೆ ಆಗಿರುತ್ತೆ. ಆ ವ್ಯಕ್ತಿಗೆ ಬದುಕೇ ಇರೋದಿಲ್ಲ, ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಯಾಕೆ ಹೇಳಿ, ಅದನ್ನು ಅವ್ರಿಗೆ ಇನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಇದನ್ನು ಸ್ವೀಕರಿಸಬಲ್ಲೇನೆ, ಆನ್ಸರ್ ಎಸ್ ಅಂತ ಬಂದರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರಾ. ನೋ ಅಂತ ಬಂದಾವಾಗ ರಿಫ್ಲೆಕ್ಟ್ ಮಾಡಿ, ಫೈಟ್ ಮಾಡಬೇಡಿ ಅದ್ರ ಜೊತೆ, ಆ ಅಸ್ವೀಕೃತನ ಸ್ವೀಕಾರ ಮಾಡಿಬಿಟ್ಟು ಆ ನಂತರ ಹೇಗೆ ಸ್ವೀಕಾರ ಮಾಡಬಹುದು, ಯಾಕೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವರು ಯಾವ ಥರ ಸ್ವೀಕಾರ ಮಾಡಿದ್ದಾರೆ, ಈ ಥರ ಪ್ರಶ್ನೆಯನ್ನು ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ. ನಿಮ್ಮ ಎಲ್ಲ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ನಿಮ್ಮನ್ನು ದೂರ ಬಿಟ್ಟು ದೂರ ಓಡ್ ಹೋಗುತ್ತೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಿಪ್ ಜೊತೆ ಬರ್ತೇನೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ.

मगाचेनो आयचे विशेष जावन आसा. आमची कुटुंबां आदी आनी आदी आदींच्या काळार पुटां म्हणारे कितलो संतोश, कितली एक हेमेत गरभर म्हणलो आनी एकामेकांक संतोशान आनी दुखान वाटिल्ली जावची ती आशा. ಒಂದು ಬೇಕು ಎರಡು ಸಾಕು ಮನನತ್ಲಿ ಕಿತ್ಲೆ ಸಡ ಅಸ ತಿತ್ಲೆ ಬರೆ ಮಣತಲಿ ಪುಂತೆ ಜ್ಞಾನಿ ತಪಳಿಲ ಖರಾ ಕ್ರಿಸ್ತಾಗಿ ತನಿ ಕಂಕ ಕಣ್ಣಿರ ನಾನ್ ಗೋಯ್ ಮುಯ ಟೆಕ್ನಾಲಜಿ ಜಾಯ ಸಂಸರಾನ ತಂಜಿಯ ದಸ್ತನ ಏಕ ಅಮೇಕ ಸೋ ನೀಸ್ ಮೋಗ ಅಮಿ ವಿಸ್ರೋನ್ ಮಿಲ ಕಿರಿ ಅಪಸ್ ವಂಗಿತ್ಲೋ ಏಕ ಫರಾಕ್ ಸನ ಆತಂಚ ಮಾಡೆ ಆವೈ ಬಾಪಿ ಮಿಸಾರಿ ತರಿ ತಾಣಿ ಮಂಚ

0: ശ്രോത്രങ്ങളെ കേട്ടുകൊണ്ടുള്ള ഇത് റേഡി സാരംഗ് 107.85 രംഗരംഗോ ജീവൻ. മൈക്കമ്മ യൂണിവേഴ്സിറ്റി ബാരി അധ്യയന പീഠ ഇതിരുവത്തിൽ നടന്നു പി എ പ്രഥമ ദർജെ കോളേജു നടുപ്പദവും മൈക്കാല ഇതര സഹയോഗത്തിൽ നടന്നു ബാരി ജനപദ പിന്നെ വചന സാഹിത്യത്തിലും മുന്തിയതായി എസ് വി പി കന്നഡ അധ്യയന സംസ്ഥ മംഗളൂരു വിശ്വവിദ്യാനിലയം കൂടെ സഹപ്രാധ്യാപകരായിട്ടുള്ളൂ ഡോക്ടർ ധനഞ്ജയ കുംബ്ലെ. അയാളുടെ പഴക്കങ്ങൾ കേട്ടുണ്ടാവുക.
1: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಲೆ ಸಹ ಪ್ರಾಧ್ಯಾಪಕರು, ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವ
2: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು ಬಿಎ ಓದ್ತಾ ಇದ್ದೆ, ನಿಮ್ಮ ಹಾಗೆ ಬಿಎ ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ ಬಿ ಎಂ ನಿಧಿನಂಬರ್ ಮತ್ತು ಎಂ ಬಿ ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ ಬಹಳ ಹಿಂದೆ. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು ಮಲಯಾಳ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದು, ನಿಮ್ಮ ಭಾಷೆ ಅದು ನಕ್ಕ ನಿಕ್ಕ ಅಂತ ಒಕ್ಕು ಒಕ್ಕು ಅಂತ ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು. ಏನಂದರೆ ಈ ಶ್ರೇಣಿಯವರು ಯಕ್ಷಗಾನದರೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿ ಮಾಡುವಾಗ ಪದೇ ಪದೇ ಅವ್ರು ಚಂದ ಮಾತಾಡ್ತಾ ಇದ್ರು, ಅವ್ರು ಒಪ್ಪಿಸ್ತಾ ಇದ್ರು ತುಂಬ. ಅವರು ಇದನ್ನು ಕೇಳಿಸ್ಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರ್ಕೊಂಡಿದ್ದೀವಿ. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಬಂದಿದ್ದಾರೆ, ಅವರು ಟಿ ಎನ್ ಕಂಡಿಗೆ ಅಂತ ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮ್ಗೆ ಕೇಳಿದ್ದುಂಟು ಇದು ಎಂಥದ್ದು ಇದು ಈಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕ್ತದೆ ಅನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದ್ರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ತುಂಬ ಮಾಪಳೆ ಅಂತ ನಾವು ಲೋಕಲ್ ಭಾಷೆ ಬಂದು ಮಾಪಳೆ. ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲೋಪಾಧ್ಯಾಯರು ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ ಬ್ಯಾರಿ ಭಾಷೆಯ ಬಗ್ಗೆ ಪಿ ಎಚ್ ಡಿ ಮಾಡಿದವರು. ಅದರ ನಂತರ ಇಚ್ಚಲಂಗೋಡ್ರಂತಹ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸಿ ಏನು, ನಮ್ಮ ಬ್ಯಾರಿ ಭಾಷೆ ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದ್ರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕಾಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಅಂಥದ್ದು ಇದು ಗೊತ್ತಾಗ. ಒಂದು ಭಾಷೆಯ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆಯ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿಯ ಅಧ್ಯಯನ. ನೀವು ಬ್ಯಾರೆ ಭಾಷೆಯಲ್ಲಿ ಮಾತಾಡುವ ನಾವು ತುಳುವರಿಗೆ ನಿಮಗೆ ನಾವು ಕೇಳಿದ್ರು, ಇವರು ಬಹಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನಂಗೆ ಸಿದ್ದಿಕ್ ಸರ್ ಮಾತಾಡೋಕ್ಲೆ ಗೊತ್ತಾಗ್ತದೆ. ಯಾಕಂದ್ರೆ ಬಹಳ ಕಷ್ಟ, ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬೇರೆ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗಲಿಲ್ಲ ಅಂದರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬೇರೆಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬೇರೆ ಭಾಷೆಯ ಒಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ. ಯಾಕಂದರೆ ತುಳುವರಿಗೆ ಬೇರೆ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬೇಳೆ ಬೇಗ ಇದು ಫೀಲ್ ಆಗುತ್ತೆ ನಮ್ಮದು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ. ಸಹಜ, ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು, ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದರೆ ಬ್ಯಾರ ಮಾಡ್ತಾ ಇದ್ರು, ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಅದರಿಂದ ಬ್ಯಾರ ಮಾಡ್ತಾ ಇದ್ರು ಅವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಹೇಳ್ತಾರೆ. ಇರ್ಬೋದು, ಹೇಳಿ ಹೌದಾ, ನಾವು ಪ್ರಶ್ನೆ ಮಾಡಬೇಕು. ನಾವು ಒಪ್ಪಿ ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತ ಅಲ್ಲ ಬೇರೆದಾಗಿತ್ತ, ಬ್ಯಾರಿಗಳ ನಿಜವಾದ ಕುಲಕಸುಬುಗಳ ಕುಲಕಸುಬು ಏನಾಗಿತ್ತು, ಈ ಥರದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನೋದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಅರೇಬಿಕ್ ಆಗಿ. ಅಂದರೆ ಅದರಿಂದ ಬಂದಿರೋಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂಥ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬಂದಿರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತಿತ್ತು. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟವೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂಥ ಒಂದು ಭಾಷೆ ನಾವು ದೂರದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರಿ. ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದಾದ್ರೂ ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡು, ಕನ್ನಡ ಈ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತು ಅಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದೇವೆ. ಅದರಿಂದ ಆದ ಅಪಾಯಗಳು ಏನಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವ್ರು ಹೇಳಿದ್ರೆ ನಮಗೆ ಒಂದು ಬ್ಯಾರಿ ಭಾಷೆಯ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸ್ತೇವೆ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸಿದಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯಬೇಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳೋದ್ರೆ ಬಹಳ ಬಹಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು, ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನು ಉಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ಬರ್ತೇವೆ, ಆ ಹಾಡಿನ ಒಳಗಡೆ ಏನು ಉಂಟು ಅಂತ ನಾವು ಹುಡುಕಿಕೊಳ್ಳಿ. ಹಾಡಿನವನ್ನು ಹೇಳ್ತಾ ಬಂದಿದ್ದೇನೆ ಅಂದರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬ ಅಂಥದ್ದು ಅಂತ ತುಂಬ ಸಂಗತಿಗಳು. ಈಗ ಮಂಗಲ ಪಾಠ, ಅದರ ಮದುವೆಯ ಒಂದು ಕ್ರಿಯೆ ಜೊತೆಗೇನೆ ತುಂಬ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾರೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕಿ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೇನೆ ಪಾಲ ಪಾಠ, ಒಪ್ಪನ ಪಾಠ, ಪೇತು ಪಾಠ ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮೈಲಾಂಜಿ ಮದರಂಗಿ ಹಾಕುವ ಮೈಲಾಂಜಿ ಪಾಠಗಳು, ಇಂಥ ಪಾಠಗಳು ಪಾಠ ಕೊಟ್ಟು ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೆ ಒಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದು ಕೂಡ ತಾಳಬದ್ಧ, ಯಾಕಂದ್ರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂಥ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವಿಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ, ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನು ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲಕಸುಬುಗಳ ಬಗ್ಗೆ ಬ್ಯಾರಿಗಳು ಏನೇನು ಮಾಡ್ತಾ ಇದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿದೆ, ಅವುಗಳು ಅವರು ನಡೆಸಿರ್ತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದು, ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸ ಹೇಳಿರ್ತವೆ, ಅದಕ್ಕೆ ಅದರದ್ದೇ ಆದಂಥ ಪಾರಿಭಾಷಿಕ ಪದಗಳು ಇರ್ತವೆ, ಅವುಗಳನ್ನು ಹೆಕ್ಕುವುದು ಇಂಥ ತುಂಬ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ. ಅದೆಲ್ಲ ಯಾಕೆ ನಮ್ಮ ಮನೆಯಲ್ಲೇ ಆಭರಣಗಳಿರ್ತಿಲ್ಲ. ಬೇರೆ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕೆ ಇರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರೋಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರ್ ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ. ಬೇರೆ ಭಾಷೆಯಲ್ಲೇ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತು. ನಾವೆಲ್ಲ ಶಾಲೆಗೆ ಹೋಗಿ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿ ಇರ್ಬೋದು, ತುಂಬ ಜನರ ಹೆಸರುಗಳನ್ನು ಇವತ್ತು ನಾವು ಹೇಳ್ಬೋದು, ನಿಸಾರ್ ಅಹಮದ್ ಇರ್ಬೋದು. ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ

0: ಆಲೋಚನೆ ಮಾಡಬೇಕಾದಂತ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲಿಯೇ ಬರೀಲಿಕ್ಕೆ ಇತ್ತೀಚೆಗೆ ಆರಂಭ ಮಾಡ್ತಿರೋದು ಅದೊಂದು ಶುಭ ಲಕ್ಷಣ, ಬಹಳ ಒಳ್ಳೆಯ ಲಕ್ಷಣ ಅಂತ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತೀವಿ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲಿಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯೋದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತೀರಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಆದರೆ ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವಾಗ ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆ, ಹೇಗೆ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಸಂಶೋಧನೆ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಮ್ ಬಿಸಿರೂಡವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕು ಎನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ, ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗ್ಗೆ ಗಟ್ಟಿದನಿಯಲ್ಲಿ ನೋಡಿ ಹಂಸಮಲ್ಲಾರ್ರಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು, ಮತ್ತು ಇದರ ಕುರಿತು ಹತ್ತು ಜನರಿಗೆ ಹೇಳಬಾರ್ದು. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರು ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಗಳು ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಾದಂಥ ಬೀಜ ಏನಂದರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತು, ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಬಹಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆದು ಬೆರೆತು ಬಂತು. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದ್ರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾರೆ, ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು. ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ತಿರ ಹಾರಿಕಾಡಿ ಅಂತ ಅಲ್ಲಿ ಚಾಮುಂಡಿ ದೈವ ಇದೆ, ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇದೆ. ಇದು ಬಬ್ಬನಿಯನ್ನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂತ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಬಹಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವು ಏನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದೆ ಯಾಕಂದರೆ ವಿದ್ಯಾರ್ಥಿಗಳೇ ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದರ ಬಗ್ಗೆ ನಾವು ಅಭಿಮಾನ ಇದೆ, ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇ ರೀತಾ ಇರಬೇಕು, ಆದರೆ ಅದು ಬೆಳೀತದೆ. ಈ ನಾಡು ಕರಾವಳಿಯ ಈ ನಾಡು ಅದು ಬಹು ಸಂಸ್ಕೃತಿಯ ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು.
1: ಶ್ರೋತೃಂಗಣ ಕೀರ್ತರಕು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹ ಪ್ರಾಧ್ಯಾಪಕರಾಗಿದ್ದರು ಡಾಕ್ಟರ್ ಧನಂಜಯ ಕುಮಾರ್ ಅಂಡ್ ಪಲಕನ್ನು ಕೇಟೊಂಡು ತಂದಾರೆ. ಇದು 80 ಮೈಲಾಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿ ಕುರಿ ಇದ್ರೆ ಸಾವಿರದ 07

0: ಯಕ್ಷಮಂಗಳ ಯಶಸ್ವಿ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಜಬ್ಬಾರ್ ಸಮೂಹ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾರೆ.
1: ಎಲ್ಲ ಹಿರಿಯ ಕಿರಿಯರನ್ನು ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಂಡು ನಮಸ್ಕರಿಸುತ್ತೇನೆ. ಸಾಧಾರಣವಾಗಿ ನನಗೆ ಪ್ರಾಯ 10 ತುಂಬಿದ ಕಾಲದಿಂದ ನಾನು ಯಕ್ಷಗಾನವನ್ನು ಆಸ್ವಾದಿಸ್ತಾ ಬಂದವನು. ಆ ಕಾಲದಲ್ಲಿ ಕೇಳುತ್ತಾ ಅರ್ಥದ ವ್ಯಾಪ್ತಿ, ಅರ್ಥದ ಆಳ, ಅರ್ಥದ ಹರವು ಇತ್ಯಾದಿಗಳ ಕುರಿತಾಗಿ ಕನಸು ಕಟ್ಟಿಕೊಂಡವನು. ಯಾವಾಗ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವುದಕ್ಕೆ ನಾನು ಉಪಕ್ರಮಿಸಿದನೋ ಅಲ್ಲಿಂದೀಚೆಗೆ ಕೇಳುವುದು ನನ್ನಿಂದ ತಪ್ಪಿ ಹೋಯಿತು. ಅದು ಅತ್ಯಂತ ದೊಡ್ಡ ದುರಂತ, ಅತ್ಯಂತ ದೊಡ್ಡ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೇಣಿ, ಸಾಮಗರು, ತೆಕ್ಕಟ್ಟೆ ಮೊದಲಾದವರೆಲ್ಲ ಸೇರಿದ ವೇದಿಕೆಯಲ್ಲಿ ಅಸಂಖ್ಯ ಅದ್ಭುತವಾದ ರೋಮಾಂಚಕಾರಕವಾದ ಪ್ರಸಂಗ ಪ್ರಕರಣ ಅಂತಹದನ್ನು ಆಲಿಸಿದ ನನಗೆ ಅತ್ಯಂತ ಪ್ರೀತಿಯ ಕೆಲಸವಾದಂತಹ ಆ ಶ್ರೋತೃವಿನ ಕೆಲಸ ತಪ್ಪಿಹೋದಾಗ ಬಹಳ ನಿರಾಶೆ ಮೂಡಿದ್ದುಂಟು. ಅದು ದೊಡ್ಡ ನೋವಿನ ಸಂಗತಿ ಕೂಡ. ಒಳ್ಳೆಯ ಹೇಳುಗನಾಗುವುದಕ್ಕೆ ಅರ್ಹತೆ ಪಾತ್ರ ಸಿದ್ಧವಾಗುವುದು ಕೇಳುಗನಾಗುವುದರ ದ್ವಾರ. ಹಾಗಾಗಿ ಒಂದು ಸುದೀರ್ಘವಾಗಿ ಒಂದು 3-3.5 ದಶಕಗಳವರೆಗೆ ನಾನು ಹೇಳುತ್ತಾ ಹೋದೆ, ಅವ್ಯಾಹತವಾಗಿ ಆಡುತ್ತಾ ಹೋದೆ. ಉಳಿದವರದನ್ನು ಕೇಳುತ್ತಾ ಹೋದರು. ಅವರಿಗೆ ತಪ್ಪಿದ ಬಗ್ಗೆ, ಅವರಿಗೆ ಅದನ್ನು ಧ್ಯಾನಿಸುವುದಕ್ಕೆ ಅವಕಾಶವಾದ ಬಗ್ಗೆ ಅದನ್ನಿಟ್ಟುಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋದರು. ಹಾಗಾಗಿ ನನ್ನ ಒಳಗೊಂದು ಹುಸಿ ಭ್ರಾಂತು ಅಥವಾ ನಾನೊಬ್ಬ ಒಳ್ಳೆಯ ಹೇಳುಗ ಎನ್ನುವಂಥ ಒಂದು ಪರಿಕಲ್ಪನೆ ಅಥವಾ ನಾನೇ ಹೇಳುವುದರಲ್ಲಿ ಶ್ರೇಷ್ಠನೋ ಎನ್ನುವ ವ್ಯಸನ ಇತ್ಯಾದಿ ಮೂಡಿಕೊಳ್ಳುವುದಕ್ಕೂ ಆಸ್ಪದ ಇತ್ತು. ಆದರೆ ಒಳ್ಳೆಯ ಕೇಳುಗನಾಗುವ ಅನುಭವವನ್ನು ಹೊಂದಿಯೇ ನಾನು ಹೇಳುಗನಾಗುವುದಕ್ಕೆ ತೊಡಗಿದ ಕಾರಣದಿಂದ ಅಂತಹ ಯಾವುದೇ ಅಹಂಭಾವವೋ, ಭ್ರಮೆಯೋ ಅಥವಾ ನಾನೇ ಹೆಚ್ಚೆಂಬ ಶ್ರೇಷ್ಠತೆಯ ವ್ಯಸನವೋ ನನ್ನನ್ನು ಎಡೆತಾಕಿಕೊಳ್ಳಿಲ್ಲ ಅಂತ ಹೇಳುವುದು ಅಭಿಮಾನದ ಸಂಗತಿ. ಹಾಗಾದರೆ ಒಂದು 3.5 ದಶಕದ ಮೇಲೆ ನಿರಂತರವಾಗಿ ಈಗಲೂ ಕೂಡ ಯಕ್ಷಗಾನದಲ್ಲಿ ಅರ್ಥ ಹೇಳುವ ನನಗೆ ಈ ದಿವಸ ಯಕ್ಷಮಂಗಲ ಪ್ರಶಸ್ತಿ ಸಿಗುವುದರ ದ್ವಾರ 2 ಪ್ರತ್ಯೇಕವಾದ ಪ್ರಯೋಜನಗಳಾದುದನ್ನು ನಾನು ಉಲ್ಲೇಖಿಸಲೇಬೇಕು. ಇಲ್ಲಿಯವರೆಗೆ ನನ್ನ ಕೇಳುಗನ ಸರಣಿ ತಪ್ಪಿಸಿಕೊಂಡಿದ್ದೆ, ಕೇಳುಗನ ಕ್ರಮಾಗತವಾದಂಥ ಪದ್ಧತಿ ತಪ್ಪಿಸಿಕೊಂಡಿದ್ದೆ. ಅದನ್ನು ಇವತ್ತು ಪ್ರೀತಿಯ ಡಾಕ್ಟರ್ ಪಿ ದಯಾನಂದ ಪೈಯವರ ಅದ್ಭುತವಾದ ವರ್ಚಸ್ವಿ ಮಾತುಗಳ ಮೂಲಕ ಮತ್ತೊಮ್ಮೆ ಕೇಳುಗನಾಗುವ ಭಾಗ್ಯ ನನಗೆ ಬಂತು. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ, ಸಡಗರ ಉಲ್ಲಾಸಗಳನ್ನು ಹೊಂದುತ್ತೇನೆ. ಯಾಕೆಂದರೆ ಮಂತ್ರಮುಗ್ಧನಾಗಿ ನನ್ನ ಪ್ರೀತಿಯ ಆತ್ಮೀಯರಾದಂತಹ ಕೃಷ್ಣ ಪ್ರಕಾಶ ಉಳಿತಾಯರ ಜೊತೆಗೆ ಆಗಾಗ ಗುಸುಗುಸು ಹಂಚಿಕೊಳ್ಳುತ್ತಾ ಅವರ ಮಾತನ್ನು ಬಹಳ ತದೇಕ ಚಿತ್ತತೆಯಿಂದ, ತಾದಾತ್ಮ್ಯತೆಯಿಂದ ನಾನು ಆಸ್ವಾದಿಸಿದೆ. ಎಷ್ಟು ಆಳವಾದಂಥ ಅನುಭವ ಹೆಪ್ಪುಗಟ್ಟಿದ ಮಾತುಗಳು, ಅದರ ಜೊತೆಗೆ ನಾವೆಲ್ಲ ಸಾಧಿಸಿದ್ದೇವೆ ಎನ್ನುವಂಥ ಭ್ರಮೆಯ ತುದಿಯಲ್ಲಿ ನಾವಿದ್ದೇವಲ್ಲ, ಆ ಭ್ರಮೆಯ ಆ ತುದಿಯಿಂದ ಕೆಳಗೆ ದುಪ್ಪನೆ ಬೀಳುವ ಹಾಗೆ ಅವರು ಮಾಡಿದ್ದಾರೆ. ಉದಾರತೆ ಎನ್ನುವುದಕ್ಕೆ ಪರಿಪೂರ್ಣವಾದಂಥ ಪರಿಕಲ್ಪನೆ ಮೂರ್ತ ರೂಪವಾದರೆ ಸಾಕ್ಷಾತ್ಕರಣಗೊಂಡ ರೂಪ ಹೇಗೆ ಅಂತ ಹೇಳಿದರೆ ಅವರು ಅಂತ ನನಗೆ ಅರ್ಥ ಆಯಿತು. ಅವರ ಕುರಿತಾಗಿ ನಾನು ಆಡುವುದಿದ್ರೆ ಎಷ್ಟೋ ಸಲ ನನ್ನ ಬಗ್ಗೆ ಬಹುಮುಖ ಪ್ರತಿಭಾವಂತ ಅಂತ ಆಡ್ತಾರೆ. ನಾನು ಅನೇಕರ ಬಗ್ಗೆ ಆಡಿದ್ದೇನೆ, ಇವರೊಬ್ಬ ಬಹುಮುಖ ಪ್ರತಿಭಾಶಾಲಿ. ಆ ಮಾತನ್ನು ನಾನು ಬೇಷರತ್ತು ಹಿಂದಕ್ಕೆ ತಗೊಂಡಿದ್ದೇನೆ. ನಿಜವಾದಂತಹ ಬಹುಮುಖ ಪ್ರತಿಭಾವಂತಿಕೆಗೆ ನನಗೆ ಹೆಗ್ಗುರುತು ಘನಸಾಕ್ಷಿ ಸಿಕ್ಕಿದ್ದು ಇವತ್ತು. ಒಳ್ಳೆಯ ಕ್ರೀಡಾಪಟು, ಸಾಂಸ್ಕೃತಿಕವಾದ ಆಸ್ವಾದಕ, ದಾನ ಮಾಡುವುದರಲ್ಲಿ ಎತ್ತಿದ ಕವಿ ಕೈ, ಒಬ್ಬ ಕವಿ ಮನಸ್ಸಿನ ಒಳ್ಳೆಯ ವ್ಯಕ್ತಿಗಳನ್ನು ಪುರಸ್ಕಾರ ಮಾಡುವ ವಿಶಾಲವಾದಂಥ ಅಂತಃಕರಣ, ಅದೆಲ್ಲ ಮೇಳೈಸಿದ ಒಬ್ಬ ವ್ಯಕ್ತಿ, ದೈಹಿಕವಾದಂಥ ಅಶಕ್ತತೆ ಇದ್ದದ್ದು ಹೋದದ್ದು ಪ್ರಾಯ ಆದಾಗ. ಸಾಧಾರಣವಾಗಿ ನಾವು ಈ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಾಮತೆ, ಕ್ಷೀಯತೆ, ನಶ್ಯತಿ, ಈ 6 ವಿಕಾರ ಭೂಮಿಯ ಮೇಲೆ ಹುಟ್ಟಿದವರಿಗೆ ಉಂಟೇ ಉಂಟು. ಒಂದು ಅಸ್ತಿತ್ವವನ್ನು ಕಂಡ ಮೇಲೆ ಕ್ಷೀಣವಾಗುತ್ತಾ ಕ್ಷಯಗೊಂಡ ಚಂದ್ರನ ಹಾಗೆ ಒಂದು ದಿನ ಬಿದ್ದು ಹೋಗುವುದು ನಿಶ್ಚಿತ. ಅದು ದೊಡ್ಡ ಸಂಗತಿಯಲ್ಲ. ಆದರೆ ಇಚ್ಛಾಕ್ರಿಯಾ ಜ್ಞಾನ ಅಂತ ಹೇಳುವ 3 ಮಾತುಗಳನ್ನು ನಾವು ಶಕ್ತಿ ರೂಪವಾಗಿ ಆರಾಧಿಸ್ತೇವಲ್ಲ, ಅದು 3 ಮೇಳವಿಸಿದ ಹಾಗೆ ಅವರನ್ನು ನನಗೆ ಕಂಡಿತು. ನಾನು ಅವರು ಪ್ರಶಸ್ತಿ ಕೊಟ್ಟದ್ದರಿಂದ, ಪುರಸ್ಕಾರ ಕೊಟ್ಟದ್ದರಿಂದ, ಅವರ ಮುಖಸ್ತುತಿ ಆಗ ಮಾಡಬೇಕು ಅಂತ ಅನಿಸಿಕೆ ಮೂಡಿ ಮಾಡಿದ್ದಲ್ಲ. ಯಥಾರ್ಥಕ್ಕೂ ನಾನು ಪ್ರಶಸ್ತಿಗಳ ಬೆನ್ನು ಬೀಳುವವನೇ ಅಲ್ಲ. ಯಾಕೆಂದರೆ ಈ ದಿವಸ ನನಗೆ ಕರಗತವಾದ, ಪ್ರಾಪ್ತಿಸಿದ, ಪ್ರದಾನ ಮಾಡಲ್ಪಟ್ಟ ಪ್ರಧಾನವಾದಂತಹ ಈ ಸಂಪತ್ತಿನ ರೂಪದ ಈ ವಿಶೇಷವಾದ ಕೊಡುಗೆ ಸಾಧಾರಣ 50 ವರ್ಷಗಳ ಹಿಂದೆ ಯಾವ ಕಲ್ಲುಗುಂಡಿಯ ನೆಲದಲ್ಲಿ, ಯಾವ ಸಂಪಾಜೆ ಕೊಯ್ನಾಡಿನ ಮಣ್ಣಿನಲ್ಲಿ ನಾನು ಯಕ್ಷಗಾನಕ್ಕಾಗಿ ಬೆವರು ಸುರಿಸಿದನೋ ಆ ಬೆವರಿನ ಒಂದೊಂದು ಕಣಕ್ಕೆ ಸಂದಾಯತವಾದಂತಹ ಒಂದು ಕೊಡುಗೆ ಸ್ವೀಕೃತಿ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಸಂಪಾಜೆಯಲ್ಲಿ ನನ್ನನ್ನು ಕಟ್ಟಿ ಬೆಳೆಸುವುದಕ್ಕೆ, ನನ್ನ ವ್ಯಕ್ತಿತ್ವ ಪರಿಪುಷ್ಟಗೊಳ್ಳುವುದಕ್ಕೆ, ನನ್ನೊಳಗಿನ ಕಲಾವಿದನೊಬ್ಬ ಹೃದಯದ ಗೂಡಿನಿಂದ ಇಣುಕಿ ನೋಡುವವನು ಪರಿಪೂರ್ಣವಾದ ಶರೀರವನ್ನು ಹೊಂದಿ ಹೊರಗೆ ಸಾಕ್ಷಾತ್ಕಾರಗೊಳ್ಳುವ ಹಾಗೆ ಮಾಡಿದರೋ ಅವರ ಸಂಖ್ಯೆ ಅಪಾರವಾಗಿದೆ. ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಾದರೆ ಅದೊಂದು ಘನವಾದ ವೈಭವೋಪೇತವಾದ ಸಾಂಸ್ಕೃತಿಕವಾದ ಮೆರವಣಿಗೆ. ಅದು ಸಂಪಾಜೆಯ ಹೆಮ್ಮೆಯ ಪಯಸ್ವಿನಿ ನದಿಯ ದಂಡೆಯಿಂದ ತೊಡಗಿ ಪುತ್ತೂರಿನ ಹೆಬ್ಬಾಗಿಲಿನವರೆಗೆ ಬಂದು ಆ ಬಳಿಕ ವಿದೇಶಗಳವರೆಗೆ ಹೋಗಿ ಆ ಬಳಿಕ ಎತ್ತರವಾದಂತಹ ಮುಂಬಯಿಯ ತುದಿಯಿಂದ ಚೆನ್ನೈಯ ಬುಡದವರೆಗೆ ವಿಸ್ತಾರವಾಗಿ ಅದು ವ್ಯಾಪಿಸಿಕೊಂಡಿದೆ. ಅದೆಲ್ಲವೂ ನನ್ನೊಬ್ಬನ ಕಾರಣದಿಂದ ರೂಪುಗೊಂಡದ್ದಲ್ಲ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ನಾಡೋಜರಾದಂಥ ಜಿ ಎಸ್ ಶಿವರುದ್ರಪ್ಪನವರ ಈ ಮಾತು ಪದೇ ಪದ ಫಲಕ್ಕಾಗಿ, ಒಂದು ಹಾಡಾಗಿ, ಒಂದು ರಿದಮ್ ಆಗಿ ನನ್ನ ಹೃದಯದ ಡವಡವದೊಳಗೆ ಸೇರಿಕೊಳ್ಳುತ್ತದೆ. 72 ಸಲ ನನ್ನ ಹೃದಯ ಆರೋಗ್ಯವಂತ ಅಂತ ಸೂಚಿಸುವುದಕ್ಕೆ ಬಡಿಯುತ್ತದೆ. ನಾಳೆ ನಿಂತೋದ್ರೆ ನಾನು ಇರುವುದಿಲ್ಲ. ಆ 72 ಮೇಲೆ ಮತ್ತೆ 72 ಈ ಜನ್ಮ ಜನ್ಮಾಂತರದ ಋಣಾನು ಸಂಬಂಧವನ್ನು ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನಾನು ಈಗ ಬೇರ್ಪಟ್ಟು ನಿಲ್ಲುವವನಲ್ಲ. ಹೋದಲ್ಲೆಲ್ಲ ಕೆಲವೊಮ್ಮೆ ಅವರು ಮುಸಲ್ಮಾನರಾದರೂ ಅರ್ಥ ಹೇಳ್ತಾರೆ ಅಂತ ಹೇಳುವುದನ್ನು ಆಡುವಾಗಲೂ ನಾನು ಅದನ್ನು ಸೋಸಿ ತೆಗೆದಿದ್ದೇನೆ, ಬಟ್ಟಿ ಇಳಿಸಿ ತೆಗೆದಿದ್ದೇನೆ. ಹಾಗೆ ಹೇಳುವಾಗಲೂ ನನ್ನ ಬಗ್ಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಅಲ್ಲ. ಮುಸಲ್ಮಾನನಾದರೂ ಸಾಬನಾದರೂ ಅರ್ಥ ಹೇಳ್ತಾನೆ ಅಂತ ಹೇಳುವಾಗ ಅಲ್ಲಿದ್ದದ್ದು ಅನರ್ಘ್ಯವಾದ ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಅವರು ಅಭಿವ್ಯಕ್ತಿಸುವ ಸ್ವರೂಪ ಹಾಗೆ, ಅವ ಅದಾದರೂ ಮಾಡ್ತಾನಲ್ಲ ಅಂತ ಹೇಳುವಲ್ಲಿ ಇದ್ದದ್ದು ಧನಾತ್ಮಕವಾಗಿ ನನ್ನ ಸ್ವೀಕರಣೆಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ. ಮೊದಲೆಲ್ಲ ನಾವು ಲೆಕ್ಕ ಹಾಕುವಾಗ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ, ಆ ಬಳಿಕ ಏಷ್ಯಾ, ಇದರಲ್ಲಿ ಗುಂಪಿಗೆ ಸಂಬಂಧಪಟ್ಟ ಪದವನ್ನು ಬೇರೆ ಮಾಡಿ ಅಂತ ನಮಗೆ ಪರೀಕ್ಷೆ ಮಾಡ್ತಿದ್ರು. ಏಷ್ಯಾವನ್ನು ನಾವು ಹೊರಗಾಕ್ತಿದ್ದೆವು, ಯಾಕೆಂದರೆ ಉಳಿದದ್ದೆಲ್ಲ ರಾಜ್ಯ. ಹಾಗೆ ಈಗ ತೆಕ್ಕಟ್ಟೆ, ರಾಮದಾಸ ಮಗ, ಶೇಣಿ, ಪ್ರಭಾಕರ ಜೋಶಿ, ಜಬ್ಬಾರ ಸಮ ಅಂತ ಹೇಳುವಾಗ ಗುಂಪಿಗಾಗದ ಶಬ್ದ ಅಲ್ಲ ಜಬ್ಬಾರ ಸಮ. ಜಬ್ಬಾರ ಸಮನು ಗುಂಪಿಯೊಳಗೆ ಸೇರಿಕೊಳ್ತಾನೆ. ಹಾಗಾಗಿ ಈ ತಾದಾತ್ಮ್ಯತೆ, ಈ ಅನನ್ಯವಾದಂಥ ಒಂದು ಎಳೆ, ಅದು ಭರತ ವರ್ಷದ ಭವ್ಯವಾದಂಥ ಸಂಬಂಧದ ಎಳೆ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಮೊದಲು ಆಡಿದ್ದು. ಯಾಕೆಂದರೆ ಕಲೆ ಎನ್ನುವುದು ಸಂಸ್ಕಾರವನ್ನು ಕೊಟ್ಟ ಹಾಗೆ ಸ್ನೇಹ ಸೇತುವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ. ಹೃದಯದಿಂದ ಹೃದಯಕ್ಕೆ ಬೆಸುಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮನೋರಂಜನೆಯನ್ನು ಮಾತ್ರ ಕೊಡುವುದಲ್ಲ, ನೊಂದಂಥ ಬೆಂದಂಥ ತಪ್ತವಾದ ಮನಸ್ಸನ್ನು ತಲ್ಲಣಿಸದಿರು ಖಂಡ್ಯ ಅಂತ ಹೇಳಿ ತಾಳು ಮನವೇ ಅಂತ ಹೇಳಿ ಸಮಾಧಾನ ಮಾಡುವುದಲ್ಲ. ಅದು ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುತ್ತದೆ. ರಾಮ ಕಟ್ಟಿದ ಸೇತುವೆಯು ಹಾಗೆ, ಕೇವಲ ದುಷ್ಟನಾದ ರಾವಣನನ್ನು ಕೊಲ್ಲುವುದರ ಮೂಲಕ ದುಷ್ಟವಧೆಯ ಪ್ರತಿನಿಧಿತ್ವದಿಂದ ಸೇತುವೆ ಮಾತ್ರ ಕಟ್ಟಿದ್ದಲ್ಲ, ವಿಭೀಷಣನಂಥ ಶಿಷ್ಟನನ್ನು ಉದ್ಧರಿಸುವುದಕ್ಕೂ ಕಾರಣವಾದ ಸೇತುವೆ. ಹಾಗಾಗಿ ಅದು ರಾಮನ ಸ್ನೇಹ ಸೇತುವೆ, ರಾವಣ ಭಂಜಕ ಸೂತ್ರದ ಸೇತುವೆ ಮಾತ್ರ ಅಲ್ಲ, ವಿಭೀಷಣ ಎನ್ನುವವನ ಜೊತೆಗಿನ ಪ್ರಪತ್ತಿ ಸಹಯೋಗದ ಸ್ನೇಹ ಸೇತುವೆ ಹೌದು. ಆ ಕಾರಣದಿಂದ ಹೃದಯದಿಂದ ಹೃದಯಕ್ಕೆ ಸ್ನೇಹ ಸೇತು ಎನ್ನುವುದು ನಿರ್ಮಾಣವಾದರೆ ಒಂದು ವಿಕಸನಶೀಲವಾದಂಥ ಸಮಾಜಕ್ಕೆ ಒಂದು ಬಹುಬಾಹುಳ್ಯದ ಸಂದೇಶವಾಗಿ ಅದು ಸಿಕ್ಕಿದರೆ ಒಟ್ಟು ಸಮಗ್ರವಾದಂತಹ ಸಮುದಾಯದ ಏಕೈಕ ಭಾವ ಮಿಳಿತಕ್ಕೆ ಅದು ಕಾರಣ ಆದರೆ ಆ ಕಲಾವಿದ ಎನ್ನುವವನು ಸಾರ್ಥಕ್ಯವನ್ನು ಹೊಂದುತ್ತಾನೆ. ಇವತ್ತು ನಾನು ಚಿನ್ನಪ್ಪ ಗೌಡ್ರಿಗೆ ಅಂತೇಳಿ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ, ಧನಂಜಯರಿಗೆ ಅಂತ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ. ಈ ರಂಗ ಅಧ್ಯಯನಕ್ಕಾಗಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರುವ ಕೇಂದ್ರ ಅರ್ಥಾತ್ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೆಲೆಗೊಂಡ ನಹಿಜ್ಞಾನೇನ ಸದೃಶಂ ಎನ್ನುವ ಫಲಕದ ಕೆಳಗೆ ಯಾವ ವಿಶಿಷ್ಟವಾದಂಥ ಶಿಕ್ಷಣದ ಉತ್ಕ್ರಾಂತಿಗಾಗಿ ಟೊಂಕ ಕಟ್ಟಿ ನಿಂತಿದೆಯೋ ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಏ ಐ ಒಂದಂತೆಲ್ಲ ಬಂದ ಮೇಲೆ ಇನ್ನು ಪಾಠ ಇರ್ತದೋ ಪದವಿ ಇರ್ತದೋ ಅಂತ ಹೇಳಲಿಕ್ಕಾಗುವುದಿಲ್ಲ. ನಾವೆಲ್ಲ ಅದೃಷ್ಟಶಾಲಿಗಳು, ಅರ್ಧಂಬರ್ಧ ಕಲ್ತರೂ ಒಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಸಮಾಧಾನ. ಮುಂದಿನವರಿಗೆ ಅರ್ಧಂಬರ್ಧ ಕಲಿಯುವ ಅವಕಾಶ ಬರಲಿಕ್ಕಿಲ್ಲ, ಯಾಕೆಂದರೆ A1 ಬಂದ ಮೇಲೆ ಅದೇ A1, ಆಮೇಲೆ ನಾವೆಲ್ಲ 2 ಬಂದು ಬಿದ್ದು ಹೋಗ್ತದೆ. ಆ ಕಾರಣದಿಂದ ಮುಂದಿನ ಕಾಲದಲ್ಲಿ ಇದು ಇರ್ತದೋ ಇಲ್ಲೋ ಅಂತ ಗೊತ್ತಿಲ್ಲ, ಭವಿಷ್ಯವನ್ನು ಬಿಟ್ಟು ಬಿಡುವ ನಮ್ಮ ಎಣಿಕೆಗೆ ಬರುವುದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ವಿಕಸನಶೀಲವಾದ ನಿಲುಮೆಯನ್ನಿಟ್ಟುಕೊಂಡು ಸಮಗ್ರವಾದಂಥ ಸಾಂಸ್ಕೃತಿಕ ಉತ್ಕರ್ಷೆಯನ್ನೇ ಧ್ಯಾನ ಮಾಡಿಕೊಂಡು ಇಂತಹದ್ದೊಂದು ಕಟ್ಟೋಣವನ್ನು ಒಳಗಿನಿಂದ ಮಾಡಿದೆ ಅಲ್ಲ, ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮತ್ತೆ ಮತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅನುದಾನದ ಭರಪೂರ ಮಳೆಯನ್ನು ಸುರಿಸುತ್ತಿರುವಂತಹ ಆ ದಯಾನಂದ ಪೈಗಳಿಗೆ 100 ಮೇಲೆ ಒಂದು 25-30 ವರ್ಷ ಆಯಸ್ಸು ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಹಾರ್ದವಾದ ಮನಸ್ಸಿನಿಂದ ಮತ್ತು ಈ ಹಿಂದಿಗಿಂತ ಎಲ್ಲ ಹೆಚ್ಚು ಧನ್ಯತೆಯಿಂದ ಮತ್ತು ಸಾರ್ಥಕತೆಯಿಂದ ನಿಮಗೆ ಪಡಮಡುತ್ತಾ ಇದನ್ನು ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
0: ಇಷ್ಟವರೆಗೆ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಜನಧ್ವನಿ ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೀನಿ, ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಂದು ಜನಧ್ವನಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಇವತ್ತಿನ ಜನಧ್ವನಿಯ ವಿಶೇಷ ಏನೆಂದರೆ, ಜೂನ್ ತಿಂಗಳು ಆರಂಭವಾಗಿದೆ. ಸೊ ಜೂನ್ ತಿಂಗಳು ಆರಂಭವಾದಾಗ ಪ್ರಥಮ ದಿನ ನಮಗೆ ಗೊತ್ತೇ ಇರುತ್ತೆ, ಶಾಲೆಗಳಿಗೆ ಒಂದು ಆರಂಭ. ಎಲ್ಲ ಶಾಲೆಗಳನ್ನು ಇವತ್ತು ನಾವು ನೋಡಬಹುದು. ವಿಶೇಷವಾಗಿ ತಳಿರು ತೋರಣಗಳಿಂದ, ಬಾಳೆ ಗಿಡಗಳಿಂದ ಶೃಂಗರಿಸಿದ್ದಾರೆ, ಅಲಂಕರಿಸಿದ್ದಾರೆ. ಮಕ್ಕಳನ್ನು ಮತ್ತೆ ಸ್ವಾಗತ ಮಾಡಲು ಇಲ್ಲಿ ನಾವು ನೋಡಿರಬಹುದು ಭರದ ಸಿದ್ಧತೆ ನಡೆದಿದೆ. ಸೊ ಮಕ್ಕಳು ಈಗಾಗಲೇ ಶಾಲೆಯ ಒಂದು ತರಗತಿಯೊಳಗೆ ಹೋಗಿ ತಮ್ಮ ಶಾಲಾ ಆರಂಭವನ್ನು ಉತ್ತಮವಾದ ರೀತಿಯಲ್ಲಿ ಆರಂಭಿಸಲು ಒಂದು ಇವತ್ತು ಸಿದ್ಧತೆ ನಡೆಸಿದ್ರು. ಸೊ ನಾವು ನೋಡಿರ್ಬೋದು, ರಜಾ ಮಜಾ ಅನುಭವಿಸಿದ್ದ ಮಕ್ಕಳು ಮತ್ತೆ ಶಾಲೆಗೆ ಹೊರಡಲು ಅಣಿಯಾಗಿದ್ದಾರೆ. ಸೋಮವಾರದಂದು ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ತಮ್ಮ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಶಾಲಾ ತರಗತಿಗಳ ಆರಂಭವೆಂದರೆ ಅದೊಂದು ಔಪಚಾರಿಕ ಚಟುವಟಿಕೆ ಅಲ್ಲ, ಅದೊಂದು ಹಬ್ಬ. ಅದೊಂದು ಹಬ್ಬ ಮಾತ್ರವಲ್ಲ, ಅದೊಂದು ಸಡಗರ, ಸಂಭ್ರಮ ಮತ್ತು ಅದೊಂದು ವಿಶೇಷವಾದ ಅನುಭವ. ಸೊ ನಮಗಂತೂ ಗೊತ್ತಿರ್ಬೋದು, ನಮ್ಮ ಶಾಲಾ ದಿನಗಳನ್ನು ನೆನಪಿಸುವಾಗ ಮತ್ತು ಈಗಿನ ಶಾಲಾ ದಿನಗಳನ್ನು ನೆನಪಿಸುವಾಗ ಅನುದಾನಿತ ಅನುದಾನ ರಹಿತ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಸವಲತ್ತುಗಳು, ಕೊಡುಗೆಗಳು, ಜೊತೆಗೆ ಸ್ವಾಗತ ಕೋರುವಂಥ ಒಂದು ವಿಚಾರ ಇದೆ. ಇದು ಔಪಚಾರಿಕವಾಗಿಲ್ಲದೆ ಅದನ್ನು ನಾವು ಒಂದು ಗಮನಾರ್ಹ ರೀತಿಯಲ್ಲಿ ಗಮನಿಸುವುದು ಒಂದು ಸೂಕ್ತವಾದ ವಿಚಾರವಾಗಿದೆ. ಸೊ ಹೇಗಾಗಿದೆ ಇದರ ಬಗ್ಗೆ ಮತ್ತು ಏನೆಲ್ಲ ಈ ಬಾರಿಯ ಒಂದು ಶಾಲೆಗಳಿಗೆ ಹೋಗುವಂತಹ ಮಕ್ಕಳಿಗೆ ನಾವೆಲ್ಲ ನೋಡಬೇಕು. ಸೊ ಏನೆಲ್ಲ ವಿಚಾರಗಳು ಇವೆ, ಇದರಲ್ಲೆಲ್ಲ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6-3-6-4-0-4-9-4-9 ಸಂಖ್ಯೆಗೆ. ಸೊ ಸ್ನೇಹಿತರು, ಇವತ್ತಿನ ಒಂದು ಜನಧ್ವನಿ ಕಾರ್ಯಕ್ರಮದಲ್ಲಿ ಇದೇ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಆರಂಭದಲ್ಲಿ ಎರಡು ಹಾಡುಗಳನ್ನು ನಾವು ಕೇಳ್ಕೊಂಡು ಬರೋಣ ಬಿಡಿ. ಸಿದ್ಧ ಪದರಂಗ ಮತ್ತು ನೀ ಹಿಂಗೆ ನೋಡಬೇಡ ನನ್ನ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: it is Mohit Chauhan, and you're listening to Sarang Radio 107.8 FM.
1: ಎಸ್ ಜನಧನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಮಕ್ಕಳಿಗೆ ಶಾಲೆಯಲ್ಲಿ ಕಲರವ. ಸೊ ಶಾಲೆಗೆ ಹೊರಡುವ ಹೊತ್ತಾಯಿತು, ಬೇಸಿಗೆ ರಜೆ ಮುಗಿಯಿತು, ಪ್ರಾರಂಭೋತ್ಸವ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ, ಶಾಲೆಗಳತ್ತ ಚಿನ್ನರು ಕಾಲಿಸಿದ್ದಾರೆ, ಆರಂಭಗೊಂಡಿದೆ ಶಾಲೆ. ಶಾಲೆಗಳಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಬಿಸಿ ಊಟ, ಇದಕ್ಕೆ ಯಾವುದೇ ಸಮಸ್ಯೆ ಆಗದಂತೆ, ಗ್ಯಾಸ್ನ ಸಮಸ್ಯೆ ಆಗದಂತೆ ಎಲ್ಲ ಸಿದ್ಧತೆ ಮಾಡಲಾಗಿದೆ. ವಾರದ ಹಿಂದೆಯೇ ಆಹಾರ ಇಲಾಖೆ ಅಧಿಕಾರಿಗಳು ಅಡುಗೆ ಅನಿಲ ವಿತರಣಾ ಏಜೆನ್ಸಿಗಳ ಪೈಕಿ ಮುಖ್ಯಸ್ಥರ ಸಭೆ ಕರೆದಿದ್ದರು. ಶಾಲಾ ಬಿಸಿಯೂಟಕ್ಕೆ ಅಡುಗೆ ಅನಿಲ ಕೊರತೆ ಆಗಬಾರದು, ಆದ್ಯತೆ ಮೇರೆಗೆ ವಿಸ್ತರಿಸಬೇಕು ಮತ್ತು ಎಂದು ಸೂಚನೆ ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿಯವರು ಕೂಡ ಎಲ್ಲ ಅಡುಗೆ ಅನಿಲ ವಿತರಕರಿಗೆ ಕುರಿತು ನಿರ್ದೇಶನವನ್ನು ನೀಡಿದ್ದಾರೆ, ಅದರಂತೆ ಪೂರೈಕೆ ಮಾಡುವುದಕ್ಕೂ ಕೂಡ ಒಪ್ಪಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಸೇರಿದಂತೆ ಕಳೆದ ಸಾಲಿನಲ್ಲಿ ಒಟ್ಟು 137,910 ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನೀಡಲಾಗಿತ್ತು. ಈ ಬಾರಿ ಎಷ್ಟು ಮಕ್ಕಳಿಗೆ ಊಟ ಎನ್ನುವುದು ಇನ್ನೂ ಅಂತಿಮವಾಗಿಲ್ಲ. ಜೂನ್ ಅಂತ್ಯದವರೆಗೆ ಪ್ರವೇಶಾತಿ ಇರುವುದರಿಂದ ಆ ಬಳಿಕವಷ್ಟೇ ಇದು ಮಾಹಿತಿ ಸಿಗುತ್ತೆ. ಪ್ರಸ್ತುತ 1-10 ತರಗತಿಯ ಮಕ್ಕಳಿಗೆ ಬಿಸಿಯೂಟ ವಿತರಣೆ ಆಗ್ತಾ ಇದೆ. ಇದರಲ್ಲಿ 1-8 ತರಗತಿಯವರೆಗಿನ ಸರ್ಕಾರದ ಯೋಜನೆಯಡಿ ಅನುದಾನ ಬರುತ್ತೆ. 9-10 ಮತ್ತು ಇತರ ಮಕ್ಕಳಿಗೆ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಅನುದಾನ ಸಿಗುತ್ತೆ. ಈಗ ಕೇಂದ್ರ ಸರ್ಕಾರ ಕಳೆದ ಡಿಸೆಂಬರ್ನಿಂದ ಬಾಲವಟಿಕ ಯೋಜನೆಯಡಿ LKG UKG ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಊಟದ ನೆರವನ್ನು ನೀಡ್ತಾ ಇದೆ. ಅಕ್ಷರದೋಹ ಯೋಜನೆಯಲ್ಲಿ ಇಂತಿಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟು ಸಿಲಿಂಡರ್ ಎನ್ನುವ ನಿಯಮ ಇದೆ. 1-5 ತರಗತಿಯ ಮಕ್ಕಳಿಗೆ 1,000 ಊಟಕ್ಕೆ 1 ಸಿಲಿಂಡರ್, 6-10 ತರಗತಿಯ ಮಕ್ಕಳಿಗೆ 750 ಊಟಕ್ಕೆ 1 ಸಿಲಿಂಡರ್ ಎಂದು ನಿಗದಿಯಾಗಿದೆ. ಬುಕಿಂಗ್ ಕಿರಿಕಿರಿ ಅಂತ ಇಲ್ಲಿ ಕೂಡ ನಾವು ನೋಡಬಹುದು. ಆದರೆ ಇದೊಂದು ಸಮಸ್ಯೆ ಬಿಟ್ಟರೆ ಬೇರೆ ಸಮಸ್ಯೆ ಅಲ್ಲ. ಸೊ ಮಕ್ಕಳನ್ನು ನೀವು ಶಾಲೆಗೆ ಕಳಿಸ್ತೀರಾ, ವಿಶೇಷವಾಗಿ ನಾವು ನೋಡಬಹುದು ಬೆಳಗ್ಗೆ ಇಂತಿಷ್ಟೇ ಸಮಯಕ್ಕೆ ಶಾಲೆ ಆರಂಭವಾಗುತ್ತೆ. ಹೆಚ್ಚಿನ ಪೋಷಕರು ಏನು ಮಾಡ್ತಾರೆ, ಕೊನೆಯ ಕ್ಷಣದಲ್ಲಿ ಒಂದು ಅವಸರವಾಗಿ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ. ಕೆಲವರು ಅಂತೂ ಸ್ಕೂಲ್ ಬಸ್ಗಳಲ್ಲಿ ಹೋಗ್ತಾ ಇರ್ಬೋದು, ಅಥವಾ ಪ್ರೈವೇಟ್ ಆಟೋ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಟ್ರಾನ್ಸ್ಪೋರ್ಟನ್ನು ಬಳಸಿ ಮಕ್ಕಳನ್ನು ಕಳಿಸ್ತಾ ಇರ್ಬೋದು. ಆದರೆ ಕೆಲವರಂತೂ ತಮ್ಮದೇ ದ್ವಿಚಕ್ರ ವಾಹನದಲ್ಲಿ ಶಾಲೆಗೆ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ನಿಗದಿತ ವೇಳೆಗೆ ಮಕ್ಕಳು ಶಾಲೆಗೆ ತಲುಪಬೇಕಾದ್ರೆ ಇಲ್ಲಿ ತಂದೆ ತಾಯಿಗಳಿಗೂ ಕೂಡ ತಮ್ಮ ಕೆಲಸಕ್ಕೆ ಹೋಗುವಂಥ ಒತ್ತಡ ಅವಸರ ಇದ್ದೇ ಇರ್ತದೆ. ಒಂದು ವಿನಂತಿ ದಯಮಾಡಿ, ಒಂದು ಅಟ್ಲೀಸ್ಟ್ 1/2 ಮುಂಚೆ ಮಗುವನ್ನು ಶಾಲೆಗೆ ಕಳಿಸುವಂಥ ಪ್ರಯತ್ನ ಮಾಡಿ. ಆಗ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಈ ಕಿಕ್ಕಿರದ ಟ್ರಾಫಿಕ್ನಲ್ಲಿ ನೀವು ನಿಮ್ಮ ವಾಹನಗಳನ್ನು ಗಮನ ಎಲ್ಲ ಇಟ್ಟುಕೊಂಡು ಇಲ್ಲಿ ಆಫೀಸಿಗೆ ಜಾಯ್ನ್ ಆಗಬೇಕು, ಅಲ್ಲಿ ಮಗುವನ್ನು ಶಾಲೆಗೆ ಬಿಡಬೇಕು, ಚಿಕ್ಕ ಮಕ್ಕಳನ್ನು ಅನ್ನುವಾಗ ಅಪಘಾತಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿವೆ. ಸೊ ಇದನ್ನು ನೀವು ಮೆತ್ತಿ ನಿಲ್ಲಬೇಕಾಗಿದೆ. ಸೊ ವಿಶೇಷವಾಗಿ ಮಗುವನ್ನು ಶಾಲೆಗೆ ಕಳಿಸುವಾಗ ಸ್ವಲ್ಪ ಮುಂಚಿತವಾಗಿ ಕಳಿಸುವಂಥ ಪ್ರಯತ್ನ, ಜೊತೆಗೆ ಸ್ವಲ್ಪ ಮುಂಚೆ ಎದ್ದರೆ ಉತ್ತಮ ಅಂತ ನಾವು ಒಂದು ಸಲಹೆಯನ್ನು ಕೊಡ್ಬೋದು. ಇದು ನಮ್ಮ ವೈಯಕ್ತಿಕ ಜೀವನ ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಮಾತಾಡಬೇಕಂತಿಲ್ಲ. ಜೊತೆಗೆ ನಾವು ನೋಡ್ಬೋದು ಶಾಲೆಗೆ ಹೋಗುವಾಗ ಮಕ್ಕಳನ್ನು ನಾವು ಕೆಲವರನ್ನು ನಾವು ಯಾವ ರೀತಿ ಕಳಿಸ್ತೀವಿ ಅದು ಕೂಡ ಇಂಪಾರ್ಟೆಂಟ್. ನಡೆದುಕೊಂಡು ಹೋಗ್ತಾರೆ, ಈಗ ವಾಹನಗಳು ತುಂಬಿ ಹೋಗಿವೆ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇದೆ, ಮಕ್ಕಳು ಕ್ರಾಸ್ ಮಾಡಲು ಹೆಣಗಾಗ್ತಾರೆ, ಶಾಲೆಯ ಆವರಣದೊಳಗೆ ಬಿಟ್ಟುಬಿಡಿ, ಯಾರು ಜೊತೆಗೆ ಕಳಿಸೋದಕ್ಕೆ ಹೋಗಬೇಡಿ. ತುಂಬ ಕಡೆ ಮಕ್ಕಳ ಒಂದು ಸಾಗಣೆ ಆಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ನೀಡಿ, ನೀವು ಆಗಿ ಪಿಕ್ ಮಾಡೋದಾದರೆ ಮಗುವನ್ನು ಶಾಲೆಯಿಂದ ಪಿಕ್ ಮಾಡಿ, ಮಗುವಿಗೆ ತನ್ನ ತಂದಕ್ಕೆ ಒಂದು ಬರಲಿಕ್ಕೆ ಬಿಡಬೇಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ತುಂಬ ಕಡೆ ಮಕ್ಕಳನ್ನು ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೂಡ ಇದೆ. ಇದೊಂದು ಗಂಭೀರವಾದ ಚಿಂತನೆ, ಅದನ್ನು ನಾವೆಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕಾದದ್ದು ಸೂಕ್ತವಾದದ್ದು. ಜೊತೆಗೆ ಮಕ್ಕಳಿಗೆ ಹಣವನ್ನು ಕೊಡಬೇಡಿ. ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಹೊರಗಡೆ ಹೋಗಿ ತಿನ್ನುವಂಥ ಅಭ್ಯಾಸವನ್ನು ಮಾಡಿಕೊಳ್ತಾರೆ. ಸೊ ಹೊರಗಡೆ ಹೋಗಿ ತಿನ್ನುವಂಥ ಅಭ್ಯಾಸಕ್ಕಿಂತ ರಸ್ತೆ ದಾಟಿ ಒಂದು ಇಂಟರ್ವಲ್ ಬ್ರೇಕಲ್ಲಿ ಅಥವಾ ಹೋಗಿ ತಿನ್ನೋದರಿಂದಾಗಿ ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ ಆಗ್ಬೋದು. ಜೊತೆಗೆ ಹೈಸ್ಕೂಲ್ ಮಕ್ಕಳಿಗೆ ಅಂತೂ ನಾವು ಕೆಲವು ಸಲ ಕೊಡುವಾಗ ಶಾಲಾ ಆವರಣದೊಂದು 100-200 ಮೀಟರ್ ಆವರಣದವರಿಗೆ ಸಿಗರೆಟ್ ಸೇವನೆ ಅಥವಾ ಮಾರಾಟ ಇಲ್ಲ ಅಂತ ಹೇಳಿದರೂ ಕೂಡ ಕೆಲವೊಂದು ಮಕ್ಕಳು, ಹೈಸ್ಕೂಲ್ ಮಕ್ಕಳೇ ಸಿಗರೆಟ್ ಸೇದುವಾಗ ಬೇಸರ ಆಗುತ್ತೆ ಅಥವಾ ಮದ್ಯಪಾನದಂಥ ಚಟಕ್ಕೆ ಬಲಿ ಆಗ್ತಾರೆ. ಸೊ ಇದನ್ನೆಲ್ಲ ನೀವು ಹೆತ್ತವರು ಗಮನದಲ್ಲಿಟ್ಕೊಂಡು ಮಗುವಿನ ಬಗ್ಗೆ, ಜೊತೆಗೆ PUC ಮಕ್ಕಳಿಗೆ ದ್ವಿಚಕ್ರ ವಾಹನಗಳನ್ನು ಕೊಡಬೇಡಿ. ಸೊ 18 ದಾಟಿದ ಮೇಲೆ, ಲೈಸೆನ್ಸ್ ಆದಮೇಲೇನು ಕೊಟ್ಬಿಡಿ. ಎಷ್ಟೋ ಕಡೆ PUC ಮಕ್ಕಳ ಕೈಯಲ್ಲಿ ದ್ವಿಚಕ್ರ ವಾಹನಗಳಿವೆ. ಸೊ ರಾಜಾರೋಷವಾಗಿ ಅವರು ಅದನ್ನು ಚಲಾಯಿಸ್ತಾರೆ, ಎಷ್ಟೋ ಅಪಘಾತಗಳಿಗೆ ಕಾರಣಕರ್ತರಾಗ್ತಾರೆ. ಸೊ ಹೆತ್ತವರು ಇದರ ಬಗ್ಗೆ ಗಮನ ಹರಿಸೋದು ಸೂಕ್ತವಾದದ್ದು. ಸೊ ಇದರ ಬಗ್ಗೆ ಕೂಡ ನೀವು ಗಮನ ಹರಿಸೋದು ಅತಿ ಮುಖ್ಯವಾದ. ಶಾಲಾರಂಭ ಅಥವಾ ಕಾಲೇಜ್ ಆರಂಭ ಆಗುವಾಗ ಇದು ನಾವು ನೋಡುವಂಥ ಕೆಲವೊಂದು ನ್ಯೂನ್ಯತೆಗಳು ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಬನ್ನಿ, ಇನ್ನು 2 ಹಾಡುಗಳನ್ನು ಕೇಳ್ಕೊಂಡು ಬರೋಣ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನೀವು ಕೇಳ್ತಾ ಇರೋದು ಜನಧನಿ ಕಾರ್ಯಕ್ರಮ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ.

0: ഹായ്, ഞാൻ നിങ്ങൾ രക്ഷ ഷെട്ടി. നിങ്ങൾക്കേനുള്ള ഒരു റേഡിയോ സാരംഗ് 107.8 FM രംഗ് രംഗ് ദവത്.
1: ಮತ್ತೊಮ್ಮೆ ಜನನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಂತೂ ಮಾತಾಡ್ತಾ ಇದ್ದೇವೆ. ಸೊ ಮಕ್ಕಳಿಗೆ ಶಾಲೆ ಆರಂಭವಾಗಿದೆ, ಸಿಹಿ ಒಂದು ವಿಚಾರದೊಂದಿಗೆ ಶಾಲೆ ಆರಂಭವಾಗಲಿ. ಈ ವರ್ಷ ಕೂಡ ಮಕ್ಕಳ ರಕ್ಷಣೆಯನ್ನು ಭಗವಂತ ಮಾಡಲಿ. ಸೊ ಶಾಲಾ ಪ್ರಾರಂಭೋತ್ಸವಕ್ಕಾಗಿ ತಳಿರು ತೋರಣಗಳೊಂದಿಗೆ ಅಲಂಕರಿಸಿದಂತಹ ಒಂದು ವಿದ್ಯಾದೇಗುಲದೊಳಗೆ ಮಕ್ಕಳ ಒಂದು ಆಗಮನವಾಗಿದೆ. ಸೊ ಬ್ಯಾನರ್ಗಳನ್ನು ಹಾಕಿ ಶುಭ ಕೋರಲಾಗಿದೆ. ಮಕ್ಕಳಿಗೆ ಸಿಹಿ ವಿತರಣೆ

ಮಾಡಲಾಗಿದೆ. ಶಿಕ್ಷಕ ರಕ್ಷಕರ ಸಭೆ, ಸೇತು ಬಂಧ ಚಟುವಟಿಕೆ ಮೊದಲಾದವು ನಡೆಯಲಿವೆ. ಗಣ್ಯರು SDMCಯನ್ನು ಆಹ್ವಾನಿಸುತ್ತಾರೆ. ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗ್ತದೆ. ಇವೆಲ್ಲವೂ ಕೂಡ ನಡೆದಿದೆ. ಸೊ ಎಲ್ಲ ಮಕ್ಕಳು ಎಂದು ಶಾಲೆಗೆ ಒಂದು ತಮ್ಮ ಒಂದು ಆರಂಭವನ್ನು ನೀಡಿದ್ದಾರೆ. ಸೊ ಎಲ್ಲ ಕೆಲವು ಕಡೆ ಶಿಕ್ಷಕರ ಕೊರತೆ ಇದೆ. ಸೊ ಅದರ ಬಗ್ಗೆ ಕೂಡ ಗಮನ ಹರಿಸುವಂಥ ಒಂದು ವಿಚಾರಗಳು ನಡೀತಾ ಇವೆ. ಸೊ ಒಟ್ಟಾರೆ ಹೇಳೋದಾದರೆ ಶಾಲಾ ದೇಗುಲದಲ್ಲಿ ಮಕ್ಕಳ ಆಗಮನ ನಾವು ನೋಡಬಹುದು. ಭವಿಷ್ಯಕ್ಕೆ ಒಂದು ಸುಂದರವಾದ ಪುನರಾಗಮನ ಅಂತ ಹೇಳ್ಬೋದು. ಸೊ ಇಲ್ಲಿ ಭವಿಷ್ಯವನ್ನು ರೂಪಿಸುವಂತಹ, ಕಟ್ಟಿಕೊಳ್ಳುವಂತಹ ವಿದ್ಯಾರ್ಥಿಗಳು, ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಂದ ಹಿಡಿದು ನಾವು ದೊಡ್ಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶಾಲೆಗೆ ಹೋಗಿ ತಮ್ಮ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ಮತ್ತು ನಾವು ನೋಡಿರ್ಬೋದು ಸಮಾಜಕ್ಕೆ ಕೊಡುಗೆಯನ್ನು ನೀಡುವಂತಹ ದೇಣಿಗೆಯೊಂದಿಗೆ ಅವರು ಕಲಿತಾರೆ. ಸೊ ಹೀಗಾಗಿ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮೊದಲ ದಿನವೇ ಪಠ್ಯಪುಸ್ತಕವನ್ನು ನೀಡಲಾಗ್ತಾ ಇದೆ. ಸೊ ಮಕ್ಕಳು ಶಾಲೆಗೆ ಹೋಗುವಾಗ ಅದು ಖುಷಿಯ ವಾತಾವರಣ, ಅಲ್ಲಿ ಸಂತಸ, ಸಡಗರ, ಸಂಭ್ರಮ ಎಲ್ಲವೂ ಇರುತ್ತೆ. ಆ ಮೂಲಕ ಮಕ್ಕಳು ಶಾಲೆಯಲ್ಲಿ ತುಂಬ ವಿಚಾರಗಳನ್ನು ಕಲಿತಾರೆ. ಸೊ ಎಲ್ಲ ಮಕ್ಕಳನ್ನು ಕೇವಲ ಒಂದು ಪುಸ್ತಕದ ಹುಳುವನ್ನಾಗಿ ಮಾಡುವುದಲ್ಲ, ಅದರ ಜೊತೆಗೆ ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ಅವರು ಮುಂದೆ ಬರುವಂಥ ರೀತಿಯಲ್ಲಿ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಮುಂದೆ ಬರುವ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು, ಅವರನ್ನು ಮುಂದೆ ತರುವುದು ಅವೆಲ್ಲವೂ ಒಂದು ಕರ್ತವ್ಯವಾಗಿದೆ ಪ್ರತಿಯೊಬ್ಬರು ಶಿಕ್ಷಕರದು. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಮಗು ಶಾಲೆಗೆ ಹೋಗುತ್ತೆ, ಅಲ್ಲಿ ಹೇಳಿಕೆ, ಮೂದಲಿಕೆ ಅಥವಾ ಅವರನ್ನು ಕೆಳ ಹಾಕುವಂಥ ಪರಿಸ್ಥಿತಿಗಳು ಅಥವಾ ಅವರನ್ನು ಇನ್ಸಲ್ಟ್ ಮಾಡುವಂಥ ಪರಿಸ್ಥಿತಿಗಳು ಕೆಲವೊಂದು ಕಡೆ ನಡೀತವೆ. ಇವೆಲ್ಲ ನಡೆಯದೆ ಎಲ್ಲ ಮಕ್ಕಳು ಒಂದೇ ತಾಯಿಯ ಒಂದು ಮಕ್ಕಳಿದ್ದಂತೆ ಒಂದೇ ಶಾಲೆಯಲ್ಲಿ ಅವರು ಕಲಿಯುವಾಗ ತಾರತಮ್ಯ ಬೇಡ, ಮೇಲು ಕೀಳೆಂಬ ಮನೋಭಾವ ಬೇಡ, ಜಾತಿ ಧರ್ಮ ನಿಂದನೆ ಬೇಡ, ಮಕ್ಕಳನ್ನು ಅಥವಾ ವರ್ಣಭೇದ ನೀತಿ ಅಂತ ನಾವು ನೋಡಿರ್ಬೋದು, ಕಪ್ಪು ಬಿಳುಪು ಅಥವಾ ಶ್ರೀಮಂತಿಕೆ ಬಡತನ ಇದರ ರೀತಿಯಲ್ಲಿ ನಾವು ನೋಡಬಾರ್ದು. ಎಲ್ಲ ಮಕ್ಕಳಿಗೆ ಯೂನಿಫಾರ್ಮ್ಸ್ ನೀಡಿದ ಮೇಲೆ ನಾವು ನೋಡಬೇಕು. ಎಲ್ಲ ಮಕ್ಕಳು ಒಂದೇ ಥರ, ಅವರನ್ನು ಒಂದೇ ರೀತಿಯಲ್ಲಿ ನಾವು ಒಂದೇ ತಕ್ಕಡಿಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಶಿಕ್ಷಕರದು, ಮುಖ್ಯ ಶಿಕ್ಷಕರದು, ಆಡಳಿತ ಮಂಡಳಿದೆಲ್ಲರದ್ದು ಆಗಬೇಕು. ಸೊ ಇದನ್ನೆಲ್ಲ ನೋಡಿ ಮಕ್ಕಳಿಗೆ ನಾವಂತೂ ಮುಂದಕ್ಕೆ ಕಲಿಸುವಂಥ ಪರಿಸ್ಥಿತಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಸೊ ಇನ್ನಷ್ಟು ಮಾತಾಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ನೀವು ಕೇಳ್ತಾ ಇದ್ದೀರಾ ಜನಧನೆ ಕಾರ್ಯಕ್ರಮ.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಲಾ ಪುನರಾರಂಭದ ಬಗ್ಗೆ ನಾನು ಮಾತಾಡಿದೆ. ನಿಮ್ಮ ಅಭಿಪ್ರಾಯಗಳು ಕೂಡ ನೀವು ಕರೆ ಮಾಡಿ ತಿಳಿಸಬಹುದು. 6364420499 ಸಂಖ್ಯೆಗೆ. 2 ತಿಂಗಳ ಹೊತ್ತು ಮಕ್ಕಳು ಮನೆಯಲ್ಲೇ ಇದ್ದು ಈಗ ಶಾಲೆಗೆ ಹೋಗ್ತಾ ಇದ್ದಾರೆ. ಸೊ ತಂದೆ ತಾಯಿಯವರಿಗೆ ಅಥವಾ ಮನೆಯಲ್ಲಿರುವ ಹಿರಿಯರಿಗೆ ಸ್ವಲ್ಪ ಏನು ಬೇಸರ ಆಗ್ಬೋದು. ಯಾಕೆಂದರೆ ಮಕ್ಕಳು ಮನೆಯಲ್ಲಿದ್ದರೂ ಆಗ ಖುಷಿ ಆಗ್ತಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದಾಗ ಒಂದು ಏನು ಹಿರಿಯರ ಒಂದು ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅಂತ ವೈದ್ಯ ಲೋಕ ಹೇಳುತ್ತೆ. ಸೊ ಈಗ ಮತ್ತೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಪುನಃ ಅಲ್ಲಿ ನಾವು ನೋಡ್ಬೋದು ಏನೋ ಒಂದು ವಾತಾವರಣ ಬೇರೆ ರೀತಿ ಆಗಿಬಿಡ್ತದೆ. ಸೊ ಒಬ್ಬರು ಕಾಲರ್ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ. ನಮಸ್ತೆ.
2: ಹಲೋ
1: ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ ನಮಸ್ಕಾರ, ಮಾತಾಡಿ.
2: ನಾನು ರತ್ನಶೆಟ್ಟಿ.
1: ಹೇಳಿ ರತ್ನಶೆಟ್ಟಿ ಅವರೇ.
2: ಏನ್ ಗೊತ್ತಾ?
1: ಇಲ್ಲ ಹೇಳಿ.
2: ಇವತ್ತು ಸ್ಕೂಲಿಗೆ ಹೋಗುವಾಗ ಆ ಮಕ್ಕಳ ಜೊತೆ ಯಾರಾದ್ರೂ ಒಬ್ರು ಹೋಗ್ಬೇಕಿತ್ತಲ್ಲ, ಇವತ್ತು ಅವ್ರಿಗೆ ಮರ್ತು ಹೋದ್ವಿ. ಯಾರಿಗೆ ಹೇಳಿ ಅಂತೆ?
1: ಯಾರಿಗೆ
2: ಹೇಳಿ? ನಿಮ್ಗೆ ನೆನಪು ಬೇಕು, ಯಾವಾಗ್ಲೂ ಸ್ಕೂಲಿಗೆ ಹೋಗುವ ಅವ್ರ ಜೊತೆನೆ ಹೋಗ್ತಾರೆ. ಜೂನ್ 1ಕ್ಕೆ
1: ತಂದೆ ತಾಯಿಯವರು.
2: ಅಲ್ಲ ಮಳೆ.
1: ಓಕೆ. ಸೊ ಮಳೆ
2: ಇವತ್ತು ಮಳೆ ಇಲ್ಲ ಅಲ್ಲ, ಖುಷಿ ಬೆಟ್ಟದಿಂದ ಹೋಗ್ತಾರೆ. ಮತ್ತೆ ಏನ್ ಗೊತ್ತಾ, ಚಾ ಕುಡ್ದಾಯ್ತಾ?
1: ನಂದಾಗ್ಲಿಲ್ಲ ಮ್ಯಾಮ್.
2: ಇಷ್ಟು ಒತ್ತು?
1: ಇಲ್ಲ ಇಲ್ಲ.
2: ಆಯ್ತು, ಇನ್ನು ಸಂಜೆ ಒಟ್ಟಿಗೆ ಕುಡಿಬಹುದು.
1: ಓಕೆ ಓಕೆ
2: ಓಕೆ. ಧನ್ಯವಾದಗಳು
1: ಧನ್ಯವಾದಗಳು. ಸೊ ಶಾಲೆಗೆ ಮಕ್ಕಳು ಹೋಗುವಾಗ ಮಳೆಗಾಲದಲ್ಲಿ ಶಾಲೆ ಆರಂಭವಾಗುತ್ತೆ. ಸೊ ಹಾಗಾಗಿ ಮಳೆಗಾಲದ ಹೊತ್ತಲ್ಲಿ ಶಾಲೆ ಒಂದು ಆರಂಭವಾಗುವಾಗ ಹೆತ್ತವರು ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೇವೆ. ಛತ್ರಿ ಆಗಿರ್ಬೋದು, ರೈನ್ಕೋಟ್ ಆಗಿರ್ಬೋದು, ಕೊಡೆ ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಕೆಲವೊಂದು ಸಲ ಚಿಕ್ಕ ಮಕ್ಕಳು ಅವರಿಗೆ ಕೊಡೆಯ ಬಗ್ಗೆ ಅಷ್ಟೊಂದು ಜ್ಞಾನ ಇರಲ್ಲ. ಸೊ ಆ ಕಡೆ ಈ ಕಡೆ ತಿರುಗಿಸುವಾಗ ಕೆಲವೊಂದು ಮಕ್ಕಳ ಕಣ್ಣುಗಳಿಗೆ ಅಥವಾ ಬೇರೆ ಬೇರೆ ಒಂದು ಮುಖಕ್ಕೆ ಒಂದು ಕಡ್ಡಿಯನ್ನು ತಾಗಿಸುವಂತಹ ಅಥವಾ ಕೆಲವೊಂದು ಸಲ ದೃಷ್ಟಿ ಕಳೆದುಕೊಂಡಂಥ ಘಟನೆಗಳು ಕೂಡ ಇವೆ. ನೀರಲ್ಲಿ ಆಟ ಆಡ್ತಾ ಹೋಗ್ತಾರೆ. ಸೊ ಅದರ ಬಗ್ಗೆ ತುಂಬ ಎಚ್ಚರಿಕೆ ಆಗಬೇಕು. ಸಾಕಷ್ಟು ಕಡೆ ತೆರೆದ ಚರಂಡಿಗಳಿವೆ, ತೆರೆದ ಹೊಂಡಗಳಿವೆ, ರಸ್ತೆ ಸಮರ್ಪಕವಾಗಿಲ್ಲ, ನೀರು ತುಂಬುತ್ತೆ. ಸೊ ಇದು ಕೂಡ ಮಕ್ಕಳಿಗೆ ನಾವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ನೀಡುವಂಥ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ಡಿಸಿ ಅವರು ಸ್ವಲ್ಪ ಮಳೆ ಬಿರುಸು ಪಡೆದಾಗ ರಜೆ ಘೋಷಿಸ್ತಾರೆ. ಸೊ ಮಕ್ಕಳ ಸೇಫ್ಟಿಯನ್ನು ನೋಡ್ತಾರೆ. ನಂತರ ಅಕ್ಟೋಬರ್ ನವೆಂಬರ್ ಜನವರಿ ಹೊತ್ತಿಗೆ ಸೊ ಶಾಲೆಗಳ ತರಗತಿಗಳನ್ನು ಅಡ್ಜಸ್ಟ್ಮೆಂಟ್ ಮಾಡಿ ನಂತರ ಅವರನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸುವಂಥ ಅಥವಾ ನಾವು ನೋಡಿರ್ಬೋದು ಪೋರ್ಷನ್ ಕಂಪ್ಲೀಟ್ ಮಾಡಿಸುವಂಥ ಒಂದು ಕಾಯಕದಲ್ಲಿರ್ತಾರೆ. ಸೊ ಆದರೂ ಕೂಡ ನಾವು ಶಾಲೆಯಲ್ಲಿ ಮಾತ್ರ ಅಲ್ಲ, ಅದೇ ರೀತಿ ಮನೆಯಲ್ಲಿರುವಾಗ ಕೂಡ ಮಕ್ಕಳನ್ನು ನೀರಿನತ್ತ ಹೋಗಲಿಕ್ಕೆ ನೋಡು ಬಿಡಬೇಡಿ. ವಿಶೇಷವಾಗಿ ನಾನು ಹೇಳೋದು ಮಳೆಗಾಲದಲ್ಲಿ ಸಾಕಷ್ಟು ಕಡೆ ಮರಗಳು ಬೀಳುತ್ತೆ, ಗೋಡೆ ಕುಸಿತ ಅಥವಾ ಕಟ್ಟಡ ಕುಸಿತ ಆಗುತ್ತೆ. ಜೊತೆಗೆ ಒಂದು ಎಲೆಕ್ಟ್ರಿಕ್ ವೈರ್ಗಳು ತುಂಡು ಆಗಿ ಬೀಳುತ್ತವೆ. ಸೊ ಹೀಗಾಗಿ ಎಲ್ಲ ರೀತಿಯಲ್ಲಿ ನಾವು ಗಮನ ಹರಿಸೂಕ್ತ. ಪುಟ್ಟ ಮಕ್ಕಳಿಗೆ ಇದರ ಬಗ್ಗೆ ಅರಿವಿರುವುದಿಲ್ಲ, ಜ್ಞಾನ ಇರೋಲ್ಲ. ನೋಡಿ, ನಿನ್ನೆ ತಾನೇ ನದಿಗೆ ಇಳಿದಂಥ ಮಕ್ಕಳು ಕೆಲವು ಕಡೆ ನೀರು ಪಾಲಾದಂಥ ಘಟನೆ ನಡೆದಿದೆ. ಸೊ ರಜೆ ಬಂದಾಗ ಆ ರೀತಿ ವಾತಾವರಣ, ರಜೆ ದಿನಗಳಿದ್ದಾಗ ಈ ರೀತಿ ವಾತಾವರಣ ಇರ್ತದೆ, ಮಳೆಗಾಲ ಅಂದಾಗ ಶಾಲೆ ಶುರುವಾದಾಗ ಇಂಥ ರೀತಿಯ ವಾತಾವರಣ ಇರುತ್ತೆ. ಸೊ ಈ ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸುವುದು ಸೂಕ್ತ ಅಂತ. ಜೊತೆಯಲ್ಲಿ ನಾವು ನೋಡ್ಬೋದು ಮಕ್ಕಳಿಗೆ ಒಂದು ಅವರು ಕಲಿತದ್ದನ್ನು ಪ್ರತಿದಿನ ಕಲಿಸುವಂಥ ಪ್ರಯತ್ನ ಮಾಡಿದರೆ ಉತ್ತಮ, ಇಲ್ಲದಿದ್ದರೆ ಖಂಡಿತವಾಗಿಯೂ ಇದು ಅವರಿಗೆ ಹಿನ್ನಡೆ ಆಗಬಹುದು. ಸೊ ದಿನಗಳೆದಂತೆ ಶಿಕ್ಷಣದ ಒಂದು ವ್ಯವಸ್ಥೆ ಬದಲಾಗ್ತಾ ಹೋಗ್ತದೆ. ಶೈಕ್ಷಣಿಕವಾಗಿ ನಾವು ನೋಡ್ತಾ ಇರ್ತೇವೆ, ಚೇಂಜಸ್ ಇನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಅದನ್ನು ಕಲಿಸಬೇಕಾದ ಹೆತ್ತವರು ಕೂಡ ಎಷ್ಟು ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಕ್ಕಳಿಗೆ ಕಲಿಸ್ತಾರೆ, ಅದೇ ರೀತಿ ನೀವು ಕೂಡ ಕಲಿಸಬೇಕಾಗಿ ಕೇಳಿಕೊಳ್ತಾ ಇರುತ್ತಾ ಇವತ್ತಿನ ಜನಧನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ವರ್ಷದ ಇವತ್ತಿನ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
3: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು.

0: ಸ್ವಾಮಿ, ಓ ಈ ಜಗತ್ತು ಪೂರ ಏರ್ನ ಒಂದು ಕೆಂಡ ಅವು ದೇವೇರ್ನವು ಒಂದು ತೇರಿದನಾಗ್ಲಿ ಪಂಡೇರು. ಅಂಚಿತ್ತಿ ದೇವೇರೇನು ಮಂತ್ರೋಡು ಸದೃಗ ಕಾಣಪ್ಪನಕಲು ಬ್ರಾಣೇರು. ಅಂಚಾದ ಬ್ರಾಣೇರು ಈ ಭೂಮಿದ ಮಿತ್ತಿತ್ತಿನ ದೇವೇರ್ಕಳು
1: ಕಣ್ಣುಗು ತೋಜುನ ದೇವೇರು
0: ಅಂದು ತೇರಿದನಾಗ್ಲಿ ಪಂಡೇರು. ಅಂಚಾದ ಎಂಕ್ಲಿಗೆ ಅಕಲಿಡ ಮರ್ಯಾದಿ ಜಾಸ್ತಿ
1: ಬೋಡು ಬೋಡು ಬೋಡು
0: ಇರು ನೂಲು ಪಾಡ್ನ ಜಾತಿ ಮಾತ್ರ ಅದು ಪ್ರಾಯ ಸಂದಿನಾರು ಹಿರಿಯಾರು.
2: ಅಂದು
0: ಹಿರಗುಂಜ ಅಂಗ ಅಂಗಲ ಪುಪ್ಪುನಾಗ ಅವೇನು ಪನಂದೆ ಸಯ್ಯರ ಎಂಕ್ಲ ಇಷ್ಟ ಇಜ್ಜಿ ಆಂಡ ಈ ಪೊಯ್ಯದ ರಾಸಿದ ಮಿತ್ತು ನಡತ್ನ ಒಂಜಿ ಕತೆ ಉಂಡತ್ತ
1: ಕಿಂಚಿನವು
0: ಐಕೆ ಯಾನು ಉರಿಯ ಕಾರಣ
1: ಬೊಕೋ
0: ನನ್ನೊಂಜಿ ಪಾತ್ರ ಉಂಡು ಮುಲ್ಪ
1: ಈ ಪಾತ್ರ
2: ಆಯ್ನ ಸಂಗತಿಗೆ ಆಯ್ ಸುರುಕ್ಕಲ್ಲಿ ತಿಂದಾದ ಬೇರೆ ಮಾಣಿ ರತ್ತಿಯಗೆ ಎಂಗ್ಲ ಕಂಟೇಳು ತೋಜುಂಡ ಎಂಡಲುಂಡು ಜನಿವಾರ ತೋಜುಂಡ ಆಂಡ ಅತ್ತೆ ಅರಡ ಗುರ್ತು ನಾವು ಅರ ನಮ್ಮೆ ಗುರ್ತು ನಾವು
0: ಅಂದು
2: ಎಂಕು ಗುರ್ತು ನಾವು ಬೆಮ್ಮೆ ಗುರ್ತು ನಾವು
1: ಸಂಕಲ್ಪಿಜ್ಜತ್ತ ನಿಕ್ಕಿ ಯಾನ ಬೆರಣೆ ಅಂದತ್ತ
0: ಅಂದ್ರೆ
2: ಕೈ ಮುಗಿನಿ
1: ಯಾನ್ ಏಸೋಡು ದಾಲ ಬದಲಾವಣೆ ಉಂಡ ಅಂದ್ಯನ್ನ
0: ಏಸನ
1: ಅದತ್ ಏಸೋಂಡ್ ಅಂಚತ್ ಬೆರಣೆ ಬಂದ್ಪುನ ಏಸೋ ಇಂಚನೆ ನಿಗಂಟು ಐಟಿ ದಾಲ ವ್ಯತ್ಯಾಸ ಉಂಡ
0: ಕೆಲವು ಜನಕ್ಕೂ ಬಾರಿ ಸುಲಭಾಪನ ಏಸೋ ಅನ್ಬಂದ್ ಬಿರಣ ಏಸ ಮಾಡ್ತದ
1: ಅಂಚಿಂದ ಏಸತ್ತು
2: ಅತ್ತ ಹೊರಯಾನ ಏಸ ಕಟ್ಟದೆ ಅಂಚ ಹಾ ರಾಮದೇವರ ನಡೆ ಫೋನ್
1: ಬೇರೆನೇನೆ
0: ಅಂಚೆ ಎಂಕಲೊಳ ಏಸ ಮಾಡ್ತದ
2: ಅಂತಪ್ಪ
0: ಎಂಕಲು ಅಲ್ಲಿ ಬಕಾಸುರನ ಕಿರಣ ಸಮಯ ಮಾತ ಏಸ ಕಟ್ಟಲಿಂಕಲು ಆಂಡ ಇತ್ತೆ ಈರ್ನ ಪಾತೆರಗು ಯಾನೊಂಜಿ ನುಡಿ ಕೊರಡ ಬಡ್ಚ
1: ಇತ್ತೆ ಈರ್ಲ ನುಡಿ ಕೊರ್ಪನ
0: ಯಾನು ನುಡಿ ಕೊರ್ಪೆ
1: ಇತ್ತೆ
0: ಆಯಲ ನುಡಿ ಕೊರ್ಪಿ
1: ನುಡಿ ಕೊರ್ಪನೇ ಇರುವೆರ ಇತ್ತೆ
2: ಒರಿ ಮದಿಪುನ ಇರ್ಡ ಬೆರೆ ಮಾನೆ ಈರತ್ತೆ ಏನ್ ಆಯ ಮದಿಪುನಗ ಯಾನ್ ನುಡಿ ಕೊರಡೆತ್ತ
0: ಯಾನ ನುಡಿ ಕೊರ್ದು ಹೊಸಯ ಕಡೆ ಆತಡ್ ಅಂಜಾದಿ
1: ನಿನ್ನ ನೋಡಿ ನೊಂಜಿ ಕೇನೋಡು ಅನ್ಕೊಂಡ ಆಸೆ ಎಂಕೊಂಡಿ
0: ಸ್ವಾಮಿ
1: ಓ
0: ದಾದ ನಡತ್ತಿನಂದತ್ತ
1: ದಾನ ನಡತ್ತಿನ
0: ಯಾನು ದಾದ ಮಲ್ತೆಂದು ಯಾನ್ ಬಂತೆ ಆಯ ದಾದ ಅಂದ ಆಯ ಪಂಡೆ
2: ಅತ್ತ ಯಾನ್ ಪಂಡ್ಪೇನೆ
1: ಈರ್ವೇರು ಒಟ್ಟಾದೆ ಬನ್ನೆ
0: ಅಪಗಂಡ ಅಂದ ನಿರ್ಕೆಂಡ್ರ ಇಜ್ಜತ್ತ
1: ಅಂದ್
0: ಸ್ವಾಮಿ
1: ಓ
2: ಅತ್ತ ಈರ್ ಸರಿ ತೂಪರತ್ತ
1: ಯಾನ್ ನಿಕ್ಕುಲ ಹೆಂಚಿನ ಪಾತಿರೋರು ಬೊಕ್ಕೆ ಆನೆ ಇಕ್ಕೊಂಡು ಇತ್ಯರ್ಥ ಮಲ್ಪ
0: ಇರೇ ಕೆಬಿಗೇನು ಅತ್ತ
1: ಈ ವಾಪು ಡೇಟ್ ಒಂದ್ ಪುನ್ ಎಂಡೆತ್ತೆ
0: ಅತ್ ಪ್ರಾಯ ಆಯ್ನಾರು ವಾಕೆ ಬಿಟ್ಟು ಸರಿಕೇನು
1: ದೇವರ ದಯಟು ರಡ್ಡಿ ಕೆಬಿಲ್ಲ ಸಮಾಕೇನು
2: ಅತ್ ಅತ್ ಈ ರೀತಿ ದಾಯೆ ಕೇಳು ಬೋಡೆ
1: ಓ
0: ಅರೆ ತೆರಿ ಹುಡುಗೆತ್ತ ಅಂದೇ
1: ಓ
0: ಒಂದು ಪೊಯ್ಯದ ರಾಸಿ ಅತ್ತೆ
1: ಅಂದ
0: ಈ ಪೊಯ್ಯದ ರಾಸಿದ ಅಂಚಿಂಚಿ ತೂಲೆ ಒಂಜೇ ಒಂಜಿ ಜೂವಾದಿ ಉಂಡ ಮುಲ್ಪ
1: ಏರ್ಲ ಕಣ್ಣ ಕಾರ್ಯಕ್ಲ ತೋಜ್ಜೇರ್
0: ಇಜ್ಜಪ್ಪ ಅಂಚ ಪಂಡದ ಈಡೆಗೆ ಬತ್ತನಕಲ್ಲ ಹೊರ ಸಮುದ್ರ ಪೋಪೇರು ಮೀ ಪೇರ್ ಅಂಚಿ ಪೋಪೇರು ಬಿಡುದು ಮುಲ್ಪ ಉಂತು ನಕಲಿ ಇರ್ಲ ಅಜ್ಜಿ ದಯ ಆತ ಬೆಚ್ಚ
1: ಅಂದ
0: ಅಂದ ಈ ಮಂಗೆ ಮುಲಿತ್ತು ಯಾನ ಬನ್ನಗ ಅಂದ
1: ಮುಲ್ತಾನೆ ಮಂಗೆ ಅಂಚಾಂಡ
2: ಯಾನ ಮಂಗೇನೆ
0: ಅತ್ ಅತ್ತ ಬುಕ
2: ಅತ್ ಯಾನ ಮಂಗೇನೆ
0: ಏರಲ್ಲ ಪರ್ಂದ ತಾರಾಯ ಕೊರದು ಐಕೆ ಬೋಡ ಅದು ಕುಲ್ಲುದು ನನಗೇಂದ ಕೆಲವು ಬತ್ತ ಕೊರ್ಂದಲ್ಲ ತುಳಿ ಅಲ್ಪ ರಾಸಿ ಬರ್ತೀನಿ ಇಂದು ತಿಂದಿಲ್ಲ ಕೈಜಿ
1: ಹಾ ಹಾ ಹಾ ತಿಂತಿಜಿ ದಾಲ
0: ಇಜ್ಜಪ್ಪ
2: ನಮ ತಿಂಪುನ ರಡ್ಡೇನೆ ಅವು ರಾ ಬೊಕ್ಕಮ್ಮ
0: ಅವು ಎಂದೇ ಕೇಳು ಅಂದಿತ್ತೀನಿ ಹಿಂಗ್ ರಾಮ ರಾಮ
2: ಅವೇನ್ ಬಿಡ್ದು ಬೇತದಲ್ಲ ತಿನ್ಪುನ ಸಂಗತಿ
0: ಯಾನು ಬನ್ನಗ ಸಾಮಾನ್ಯವಾದ ಈ ಕಾಲೋಡು ಮಂಗೇರು ಫಾತೇರು ಅಂದು ಗೊತ್ತಿದ್ಯು ಈ ಕಾಲೋಡು ಫಾತೇರು ಒಂದು ಇತ್ತೋಗೆ ಅಣ್ಣ ಒಂದು ಮನ ಮಠ ಅಂದು ಬನ್ನಗ ಎಂಕಲ ಒಂಜಿ ಉಮೇದು ಬತ್ತಂಡು ಫಾತೇರ್ ಪಕ್ಕ ಅಂದು
1: ಅಂದಪ್ಪ
0: ಈರ ಅಣ್ಣ ಪಾತೇರ್ ದಯಪಂಡ ಇಂದು ಮಂತ್ರ ಬಣ್ಣಗೊಂಡ ದಾತ ವಿಚಿತ್ರ ಅಂದ ಯಾನ ಆತೇಕೆ ಎನ್ನಿ ಏರಪ್ಪ ಈ ಮಲೆ ಟುಪ್ಪುನ ಮಂಗ ದಾಯಿಗೆ ಮುಲ್ಪ ಉಲ್ಲ ಐದಾದ ಬಣ್ಣಿಗೆ
1: ದಾದ ಬಂಡ ಐಕೆ
2: ಐಕೆ ಯಾನು ಬಂಡೆ ಯಾನು ಮಲೆ ಮಂಗೆ ಅತ್ತ ಯಾನ ಆನಿ ರಾಮದೇವರಿಗೆ ಬೋಡಾದ ಆರು ಕಡಲಿಗೆ ಪಾಂಪು ಕಟ್ಟನಗ ಅರೆಗ ಚಾಕಿರ್ದೆ ಅದು ಬೆಂದಿನಾಯೇ ಗಾಳಿ ದೇವಿರ್ನ ಅಂಜನಾ ದೇವಿನ ಗರ್ಭುಡ್ಬಿಟ್ಟು ನನ್ನ ಚಿತ್ತನ ಬಾಲೆ ಬಂಡೆ
1: ಸಮಾಪಂಡೆ
0: స్వామి
1: ఓ
0: ఇత్తేండలావు ఎక్కడి తూడిత్తున్నాయన సొడ్డును
1: దాని అది ఇత్తుండు
0: ఏ రాణిలా పనువేరా హనుమంతే బుడ్లే ఐట్ ఆ ఉంజి ఏతో కోటి గట్ల ఇత్తున మంగేరడు ఒవ్వే ఉంజి మంగద ముసుండుందో
2: అత్తత్త ఈ రోజు తూలే ఆయన పండుపునా
1: ఎంచా
2: ఆయన్న సొడ్డుల తూతే సిరింట దిజపడది నిన్న బీలోన్ల తూతే ఆ బీలద కొడి తూలెగే కబులొత్తి బెత్త అందుకే అందరత్తి
0: ఎక్కడ అడిక పడదిత్తి
2: అత్త నిక్లేకి పూర బోడాపునావు ఆ కబులొత్తి బెత్తద బీలద కొడి ముండోడు దాసే బీలోడు కొడ్డి కెక్కినడి కోవలే బంజినడి బులవే అంచిత్తిన బీలద గొండె అవినుతూ నగని గొత్తాడు నీకు గోలాంగుల అందుకంటే
0: అంచిత్తిన మంచి వర్గ ఇతను ఆ కాలుడు ముందు అవ్వే ఎందుకండి ఇంక నంబ్యరాయిజు స్వామి హనుమంతే ఇంచిన అందుమన్నది ఆయనకేంటి నాయ
1: లోక వర్ణనడే తెరిదినవు
2: అత ఆయ
0: ఆత్ మల్ల హనుమంతే ఆత్ తగ్గ తాక తిత్తినాయి ఆయే ఒల్ప ఈ సిరింటది ఇంచెన జెత్తొందు బసై జనల కబూర్న అంచెన ఈ మంగే ఒల్ప
2: అత ఆయంచ బండి నెక్
1: ఆయన సంకల్పుల సమానేవు
2: అత ఆయన సంకల్పు సరి ఆయన సంకల్పు సరింది ఆయే జవనాదిగిడేనన్న మలమంగే బండింది యానదాల అల్కిచి యాన ఐకి అన్న ఒత్తే బలబును పూర బండే యాన ఆనిద కాలుడు ఇంచమల్ తినాయి ఇంచిత్తి నాయకి పుట్టినాయి ఎల్లొప్పు నగనించ సూర్య నింగేరే పోతున్నాయి ఎంకు వజ్రాయుధుని పెట్టు తిందినాయి ఐదొక్క మాటేడు కుల్దు ఎనను పూర బేతబేతరీతిద వర తిక్కినాయి అమ్మేరేడు దాత్ర ఉదయం పూర బండుది కడలకి పాంపు కట్టిన వరే ముట్ట బండే
1: ఆయ మాతా కత్తిని పండే తాయల సమాపాతి దీపగాండ
0: హత్తు స్వామి
1: ఓ
0: ఇందోని మళ్ళా సంగత్య కడలుకు పాంపు కట్టనంచిన వారి వల్ల కెలసమల్దా ఎతేతో కోటి సంకేత అర్బుద సంకేత ఏ మంగేరు నకులు మాత ఇంకులు సేరుదా అపో ఎంకాండు
1: దాదా
0: రామే అంటే ఉదాసీన మళ్ళీ తుప్పోడు కొంత బేలే కొరియరబడదు కెలవు సర్తి బేలే ఇజ్జంది నక్కలేకి బేలే ఉండు మళ్ళీ కోరుకునేది ఉండు
1: బెన్ పౌన్
0: అందప్ప బంజిత పడికి అంచబోడాది మంగేరేకి రామే బేలే మళ్ళీ అన్న ఇజ్జాండా ఎన్నంచిన ఎవరి ఇత్తుండు ఆ కాలుడు బజీ పగరిడే సంఖ కట్టుతుంది
2: అత ఆయ పగరిడే సంఖ కట్టుదు ఎంత బండి అప్పుడు నేర్తుంబి దాదంలా కట్టుదాన అందుకే అండి ఆయన దాద బండి ఏం లేదు
1: ఇచ్చిన బండ
0: పండే స్వామి బహుశా ఈర్ల మీ అవులే బత్తారదన్న
1: ఎంచా
0: హస్తినావతిడు ఉంజి ఆనద నోంపు ఆయన గుర్తుండేది
1: సాలడిత్తాని
0: ఈర్ల ఇత్తారా
1: నీ అన్న తూతి జనల యాని అని సమాతూతే
0: సరే తూరగవలో తూయిలగా ఆపు నెంకుల
1: మూజనే సాలడు కుల్దిన రడ్నే తయయా నేని
0: అందా ఆ కన్ను ఆ మోనే ఆ దిన్స్ ఒలోజ్ తూయిన పొలబు ఆపు నెంకు
1: ముట్టోడే తూతిల కాపు చెత్తే
0: మరి ముట్టదలేక అప్పగా ఆని అత్తే
1: ఆతెత్తి ఆని నెల తూదు అక్క సగు బాణబుర్దు మదిమేయతుల అని ఆజనే సాలడు మూజనే తయయా నిత్తిని
0: ఓ నికిల్ల సాల్డ్ ఎగ్గులలో కొలుదిని
1: యాన కొలుదిత్తవులు
0: అందే
1: చాతుర్పు నానిలో చూస్తాను
2: అప్పండి ఆనెద నోంపుడు జోలిగడు ఓలిగే బతం తిని మేరేనా
0: అదు పొడు అత అవుబడ్డారు మీనుగి పుట్టినావు అప్పగా ఊరి కన్ను ఒత్తుదిత్తేరు ఎంక ఆ కన్ను ఈ కన్ను
1: యాన దూరోడు కులొంది నిన్న చాతుర్పుని బిర్సాది గెనుతూ అందిత్త
0: అందా స్వర్గలోకకు ఆత్ ఎత్తరకు లెంచి కట్టినాయకు నువ్వు నూదు యోజన
2: స్వర్గకు లెంచి కట్టదు ఆయన ఆని అని చెప్పుడు ఎందుబండి ఆత్ పండు తిన్న మని పందకులు దేవరే
1: బొక్క దాదాబండి
2: ఇంబే దాదాబండి యాన సంకవా లెక్క యాను పగరిడి సంఖ కట్టువే ఎన్న రామదేవేరు కట్టినంచిత్తిన కట్టాయినంచిత్తిన సంఖ అవేను ఇంబి చల్లు మలిపోయిందండ ఎన్న అల్లెకి కంతునంచిత్తిన ముళ్ళత్తమైన పాత్యరాయన
1: బిర్సాతికి నాయే పండి
2: ఆయే పండిందండ అప్పగా యాన్ల పండే ఈ అంచిన సంఖ కట్టి అందండ అవేను బలత కారుడు తోర్తు మలిపోయండి
0: స్వామి
1: ఆయే హనుమంతే అండి ఆ పాత్ర పన్నోడే
0: అత ఆయే పన్నోడు అయితే ఈరే పల్లె స్వామి
1: ఎంచా
0: ఈరంతే ప్రాయ అనుభవం అవుతున్నారు అత్త ఏ రాణుల ఊరి కట్టువే ఎడ్డే మలుపువే పండుండా ಒಂಜಿ ಪುಲಿಪ್ಪೇನು ಪನ್ಪುನ ಇಂಚಿನ
1: ಅತಿ ಇತ್ತದ ಕಾಲೋಡು ಕಟ್ಟು ನಕುಲೆ ತಿಕ್ಕುನು ಬಂಗೋಡು
0: ಅತ್ತ
1: ಅವೇನು ಪೊಲಿಪ್ಪು
0: ಪೊಲಿಪ್ಪು ಅಂದ ಪಂಡ ಪಂಡಿನಾಗಿಂಚಾವುಡು
1: ಅತ್ತ
0: ಐಕು ಸ್ವಾಮಿ ಯಾನ ಪಂಡೆ ಅಂದ ಈ ಪೊಲಿಪುನಿ ಅವು ಬಜಿ ಬಾಯಿ ಪಾತ್ರದ ಚಲ್ಲು ಪಾತ್ರ ಬಲ್ಲಿ ಯಾನ್ ಕಟ್ಟುವೆ ಒಂಜತ್ತು ರೆಡ್ಡತ್ತು ಮೂಜಿ ಸರ್ತಿ ಕಟ್ಟುವೆ ಸಾಧ್ಯ ಉಂಟು ನಿಕ್ ಪೊಲಿಪ್ಯಾರ
1: ಅರ್ಜುನ ಅಂಡೆ ಅವೇನೇ ಬನ್ನೋಡಿ ಅವೇನೇ ಬಂತೆ
2: ಅತ್ತ ಏಕ ಅರ್ಜುನ ಆದಾಯೇ ಕಟ್ಟಿ ಎಂದಂಡ ಯಾನ ಹನುಮಂತೆ ಅದು ವಜ್ರ ಸರ್ವದಾಯ ಅದು ಯಾನ ಪೊಲಿ ರಾಮ ಐದುಲ ಮಾತಿರ್ದುಲ ವಜ್ರ ಶರೀರ ಪುರ ಬೊಕ್ಕ ಹೆಂಕ ಕಜ ಉರ್ದು ಕಡೆವು ರಾಮ ಭಗತೆ ಅದು ಯಾನ ಪೊಲಿಪಂದಗಳು ಪೊಲಿಪ್ಪೇವಂಡೆ
1: ಅಲ್ಲ ಹನುಮಂತ ಎಂದೇನೇ ಬನ್ನೋಡ ಪಗ ಹನುಮಂತನ ಪಾತ್ಯರನೆಂದು
0: ಅತ್ತ ಆಯಾಗೆ ಆತ ಗರ್ವ ಉಪನಗ ಹೆಂಗದಾನೆ ಯಾನ ಕ್ಷತ್ರಿಯತ್ತ ಸ್ವಾಮಿ
1: ಬೊಕ್ಕ
0: ಹನುಮಂತೆ ಆಯಂದಾಂಡ ವಾಯುದೇವರನ ಮಗೆ ಎನ್ನ ಅಣ್ಣೆ ಭೀಮಸೇನೆ
1: ಭೀಮಸೇನ
0: ಆಯನ ಮೆಗ್ಗೆ ಯಾನ್ ಯಾನ ಮನೆ ಪಂದೆ ಕೊಳ್ಳುವೆನ ಐಕ್ ಬೋಡಾದು ಯಾನ ಪಂಡೆ
1: ಎಂಚ ಬಂಡ
0: ಯಾನ್ ಒಂಜು ವೇಳೆ ಪಗರಿಡು ಸಂಕ ಕಟ್ಟಂದಾಂಡ ವಾ ಲೋಕದ ಶಕ್ತಿಗಳ ಪೊಲಿಪ್ಯರ ಸಾಧ್ಯ ಇದ್ದಾವೇನು ಒಂಜು ವೇಳೆ ಈ ಪೊಲಿತಂದಾಂಡ ಬುಕ ಯಾನ ಬದುಕೋಡ ಸರ್ರೋನೆ ಅಗ್ಗಿಗೆ ಅರ್ಪಣೆ ಮಲ್ಪುವೆ
2: ಅತಿ ಯಾನ್ ಬಂತು ಜಿ ಆಯ ಅಗ್ಗಿಗೆ ಬುಡ್ದು ಸೈಪ್ಯ ಅಂದ ಬಂಡೆ ಅಪ್ಪಗ ಆಯ ಸೈಪ್ಯ ಅಂದ ಬಂಡಿ ಬಂಡಿ ಬೆಟ್ಟಿಗೆ ಆಯ ಒಂಜಿ ಐಕ್ ಕಟ್ಟನಾಗ ಯಾನ್ ಒಂಜಿ ಕಟ್ಟೋಟ್ಯ
1: ಈ ಹೆಂಚಿನ ಬಂಡ
2: ಯಾನ್ಲ ಕಟ್ಟಿಯೇ ಯಾನ್ ಬಂಡೆ ಈತನೇಟ ಎನ್ನ ಅಪ್ಪೆ ಬಂಜಿರ್ದು ಭೂಮಿಗೆ ಬತ್ತಿವಾಗ ಅಪ್ಪೆ ಕಲ್ಪ ಏನಿಡ್ದು ಇನಿವರೆ ಮುಟ್ಟೋ ಯಾನ್ ರಾಮದಾಸೆ ಆದಿತ್ತನ ನನ್ನ ಅರ್ಜುನ ದಾಸೆ ಅಪ್ಪೆ ಬಂಡೆ
1: ಸಂಕೋನು ಪೊಲಿತಿ ಜಿಂಡ
2: ಎಂಕಮಿನಿ ಆಯೇ ರಾಮಗು ಚದಿ ಕಟ್ಟದು ಕಟ್ಟಿ ನಂಚಿತ್ತಿನ ಸಂಕ ಅವೇನು ಎಂಕಮಿನಿ ಪೊಲಿಪೆರ ಆಯ್ ಜಿಂದಂಡ ಪೊಲಿಪೆರೆ ಬಲಿಪೆ ಪೊಲಿಪೆರ ಆಯ್ ಜಿಂದಂಡ ಇನ್ನಿಡ್ದು ಮಿತ್ತ ರಾಮದಾಸೆ ಅತ್ತ ಅರ್ಜುನ ದಾಸೆ
1: ಅತ್ತ ಅರ್ಜುನ
0: ಸ್ವಾಮಿ
1: ಒಂಜಿ ಸಂಕೋರ್ದಾವರೆ ಒಂಜಿ ಮಾಮಲ್ಲ ಜನತ ಒಂಜಿ ಕತೆ ಎಂಚಿನ ಮಾತ ಆದು ಬೋಪುಣ ತುಲಗೆ
0: ಅದು ಓಡಗೆ ಎತ್ತಿಂಡು ತುಲೆಗೆ ಸುರುಗು ಎಂಕಲೈ ವಾದ ಇನೆ ಅವು ಬುಕ್ಕ ಸಂವಾದಗು ಕೊಂಡು ಅವು ಹೆಚ್ಚಿಗಾನಗ ವಿವಾದಗು ಬತ್ತಂಡು ವಿವಾದ ಓಲು ಉಂತುಂಡು ಅವು ಪಂತದ ಓರುಟು ಉಂಟುಂದು ಅಪ್ಪ ಪಂತ ನಾನಗ ಆಯಲ ಪಂಡೆ ಯಾನ್ಲ ದಾದ ಮಲ್ಪೆ ಅಂದ ಪಂಡೆ ಐರ್ದು ಬುಕ್ಕ ಕಾರ್ಯೋಗ ಇನ್ನು ಖಜ್ಜಗು ಹಣ ಹೊಡಬಡ್ಚ
1: ಈಲ ಇಡುಗಟ್ಟಿ ಆಯಲ ಇಡುಗಟ್ಟಿ
0: ಆಯಲ ಇಡುಗಟ್ಟಿ ಆನ್ಲ ಇಡುಗಟ್ಟಿ ಕೂಡ ಅಂದ ಮಲ್ತ ತೋಜ ಹೊಡ್ಚ
1: ಪಂಡಿ ಪಾತಿರ ಈ ಅರ್ಜುನೇ ಬಣ್ಣ ನೀ ಮಂದು ತೋಜ ಹೊಡಿ
0: ಅಪ್ಪಗಾನೆ ಕಡೆಸಜ್ಜಿ ಒಂಜೇ ಒಂಜಿ ಪಗರಿ ದೆತ್ತನೆ ಸ್ವಾಮಿ ಬುಡ್ನ ಒಂಜಿ ಗೊತ್ತುಂಡು ಮುಲ್ಪಡ್ದ ಆಡಿಗೆ ಮುಟ್ಟ ಎಂಚಿನ ಸಂಕಮನ್ ಪರಿ ಏತು ಪುರ್ಲುದ
2: ಪಂಡಿನಾಲೈದೊಂಡೆಡ ನುರ್ತು ಬಲ್ತುದೇವೇನು
0: ಸ್ವಾಮಿ
1: ಸಂಕೋನ ಆತು ಬೇಗ ಕಟದು ತೋಜಾಯಿ
0: ತೋಜಾಯನ್ ಆತು ಪುರ್ಲುದ ಸಂಕೋನು ಏರಾಣ ಉಪ್ಪಡ್ ಬಂದು ದೀತ್ವೇರು
1: ಅಂದು
0: ಮೇ ಪೊಲ್ತೀನ್ಯ
2: ಅತ್ತ ಪೊಲ್ತಿಜಿಂಡ ರಾಮ ಭಕ್ತಿ ಆಪೇನ
1: ಹನುಮಂತೆ ಬಂದ್ಪನಲ್ಲ ಸರಿಂಡು ಅಂತೆ
0: ಒಂಜಿ ಬೀಳ್ತಾನೆ ನಮ್ಮ ಪಗರಿ ಕಮ್ಮಿ ಆತಂಡ
1: ಏತು ಬರ್ತನಲ್ಲ ಉಂಟು
0: ಕೂಡ ಅಂಜಿ ಬುಡಿಯ
2: ಅವೆಲ್ಲ ಬೋಲ್ತೆ
1: ರಡ್ಡು ಸಂಕೋಲ್ನ ಬೋಲ್ತೆ
0: ಅಲ್ಲೇ ರಡ್ಡೆನ ಪೊಲಿತೇಂಡ ನಾನ ಪೊಲಿಪುನ ಮೇನ ಸೊಂಟ ಪೊಲಿ ಪುಡು ಬಂಡದು
1: ಆಯ ಬೋಲ್ತಾನೆ ಈ ಬುಡುಪನ
0: ಅತ್ತ
1: ಅರ್ಜುನೇ ಬುಡುವೇನ
0: ಗಟ್ಟಿದ ಒಂಜಿ ಸಂಕ ಕಟ್ಟಿಯೇ
1: ಮೂಜನತ ಸಂಕ ವಿಗುತ ಸಂಕ
2: ಆ ಸಂಕೋಡು ತರಕು ಜಲ ಸಮೇತ ನೂರಂದು ಪೊಯ್ಯಲ ಬೂರಂದು ಓಯಿನಿ ರಾಮಾಂದ ಮಂಡಿನಿ ಲಾಗಿನಿ ಒಂಜೆ ಬೆಟ್ಟಕ್ಕೆ ಬಲ್ತು ಬಾಡಿ
1: ಅತ್ತು ಮಾರಯ್ಯ ಈ ಸಂಕ ಬೊಲಿಪುನ ಬೇಲವರ ನಿಕ್ಕೆ ದಿಕ್ಕುನ
2: ಆ ತೀರ್ನ ಪಾತೆರಗೆನ್ನಗ್ಯಾನ ಎಕರ್ದಿಂಚ ತೂಪುನೆ
0: ಎಲ್ಲ ಪಂತ್ವೆ ಎರಲ್ಲ ಕಡಪುಡ್ದು ಕೊಡ್ತೇರ ನೀ ನಾನು
1: ಸಂಕ ಬೊಲಿಪ್ಯಾರಲ್ಲೇ ಕಡಪುಡ್ದು ಕೊಡ್ತೇರ ಮೂಜಿ ಸಲ ಕಟ್ಟಿನ ಎಲ್ಲ ಪುಡತ್ತು ಬಾಡಿಯ
2: ಅವು ಚದಿಕ್ ಆಯೇ ಎಂಚ ಆಟ ಗಟ್ಟಿಯನ ರಾಮ ದೇವರಿಗೆ ಬೋಡದ ಕಟ್ಟಿನಂಚಿತ್ತನ ಸಂಕ ದಾಲತ್ತು ಯಾನ ಪಗರಿಡು ಕಟ್ಟುವೆ ಬಂಡ ಏರು ರಾಮನಿ ಎಲ್ಲೇ ಮಲ್ಪೇರ ಆಯ ಕತ್ತಿನಂಚಿತ್ತನ ಮಾತ ಬೇಲೆನಲ್ಲಿ ಎಲ್ಲೇ ಮಲ್ಪೆ
1: ರಾಮನಾಮದ ಬಲ ಉಡಲಡೆಯ ತುಂಡು ಒಂದು ತೋಜಾವನ ಪ್ರಯತ್ನ
2: ಎಕಡ್ದಿಂಚ ಹೆಂಗ್ ಇರೇನು ಎಂಚ
1: ಎಂಚ
2: ಈರು ಬೊಲ್ಲೆ ಮೆತ್ತ ಒಂದಲ್ಲ
1: ಎಂಚ
2: ಆಯ ಬಣ್ಣೆಕ್ಕಲ ಈರು ಸರಿ ಇಂದ ಮಂಡ್ಪಾರ ಯಾನ್ ಬಣ್ಣೆಕ್ಕಲ ಸರಿ ಇಂದ ಮಂಡ್ಪಾರ ಈರೇಗೊಂದು ಸೀಕೆ
1: ಸೀ ಕತ್ತು ಮಾರ
2: ಇದು ಪ್ರಶಾಂತವಾದ ಕೇಳೊಂದಲ್ಲಾರ ಇದು ಪ್ರಶಾಂತ ಸೀಕೆ
1: ಯಾನೊಂಜಿತ್ತೆ ನ್ಯಾಯಾಧೀಶನ ಸ್ಥಾನ ನೋಡುಲ್ಲೆ
2: ಓ
1: ಈ ನ್ಯಾಯಾಧೀಶನ ಸ್ಥಾನ ನೋಡುಲ್ಲೆ ನ್ಯಾಯ ಕೊರೋಡ
2: ಆಯ ಕಟ್ಟಿನಂಚಿತ್ತನ ಸಂಕೋನು ಕುಕ್ಕು ತಲ್ಲಿದ ಲೆಕ್ಕಬಡಿ
0: ಮಲ್ತವಾನಲ ದಡಬಡ ದಡಬಡ ಪಾತೆ ಹೊಂದಿತ್ತನ ಎಂಕಲ ಒಂಜಿ ಪ್ರಶಾಂತತೆ ಬತ್ತಿಂದು ಓಡಿಗ
1: ಓಲು
0: ಆ ಕೇರಿದ ಸಂಕೋನ ಈ ಪೊಲಿತೇನಾ ಅಡಿಗೆ ಕಾಂಡು ಲೋಕದ ವಾ ಶಕ್ತಿಲ ಅರ್ಜುನೇ ಕಟ್ಟದಂಚಿನ ಒಂದು ಸಂಕೋನ ಏಣಿಯೋ ಪುಲ್ಪಿಯರ ಉಂಡ
1: ಸಾಧ್ಯ ಉಂಡೋ ಯಾನು ಪೊಲ್ತೆತ್ತೆ
0: ಬಿಯ ಪೊಲ್ತೆಂದು ಹೊನ್ನಾಡಿಗೆ ಬುಕ್ಕ ಏನು ಬದುಕೋಡ ಯಾನು ಸೋತೆ ನಾಂಡು
1: ಅತೀತ ಒಂಜಿ
2: ಆಯು ಸುರುಕ್ಕೆ ನಾಲಯ ಮಾರ್ದೆ ಎಂಚ ಯಾನು ಮಿನಿ ಕಟ್ಟಿನಂಚಿತ್ತನ ಸಂಕು ನೀ ಬೋಲ್ತಾಡ
1: ಅಗ್ಗಿ
2: ಅಗ್ಗಿ ಹುಡ್ದು ಸಾಯ್ಪತ್ ಅಣ್ಣರೆ
1: ಓ
2: ಇಪ್ಪಡು ಪಾಪದೆ ಬದುಕಡು ಬಂಡು
0: ಸ್ವಾಮಿ
2: ಏರ್ಲ ತೂತು ಜರು ಇರುವೆರಿತ್ತೀನಿ ಅವಾಗ ಈ ಕಟ್ಟಿ ಯಾನು ಬೋಲ್ತೆ ಬಿಡು ಈ ಬದುಕು ಪೋಲ ಬಂಡೆ
0: ಯಾನು ಬಂಟೆ ಅತ್ತ ಬಾಸೆ ಮಾರುಣ ಬಂಟೇನಾ
1: ಬಂಟೆ ಬಾಸೆ ಮಾರೇನೋ
0: ಅತ್ತ ಪಾತಿರ್ಗು ತಪ್ಪ್ಯಾರೋಂಡ
1: ಸಾಧ್ಯ ಉಂಡ
2: ಪೊರ್ತು ಬಂದಾಗ ಮೀನುಲ ಮಾರುವೆ
1: ಅತ್ತೆ ಕಟ್ಟಿನ ಎಯಿ ಅತ್ತ ಪೊಲ್ತಿನ ಎಂಬೆ ಅತ್ತ
0: ಅಂದು
1: ಅಣ್ಣ ಒಂಜಿ ಪಾತೇರುಂಡು
0: ಅತ್ತು ಆಯಿ ಈತ ಆಯಿ ನಡೆದು ಬುಕ್ಕ ಬುಕ್ಕ ದಾದ ಒಡಲ ಮಾರಾಡು ಯಾನು ಒಂಜಿ ಸೈತುರುವೆ ಬಂಡದು ಅಗ್ಗಿ ಸೃಷ್ಟಿ ಮಾಡ್ತೀನಿ
1: ಕರೆದು ಪೋಯ್ ನೆಸೆದ ಪಾತೆರು
0: ಅದತ್ತು ಈರೆಗೆ ವಿಷಯ ಗೊತ್ತಾಂಡತ್ತ
1: ಎಂಕ ಅರ್ಥ
0: ನಾದ ಆಣ್ಣಂದ ತೈರೆ ಬೋಡಿತಿನಿ ಬರಿ ಬರಿ ಕುಂದಲೆ
1: ಆತೆ ಜೀವಂತು
0: ಬರಿ ಕುಂದಲೆ
1: ಕರೆದು ಪೋಯ್ ನಾ ಪೋವಡಿ.

0: ಯಾನು ಬರ್ಪಿನಡ್ದುಂಬು ಪ್ರಸಂಗನ ಇಡೆ ಉಂಟಕಂತದ ಉಂತಾದ ರತ್ತ
1: ಇಡೆ ಉಂತಾದಿನ ನನಮಗೆ ಇಪ್ಪುಂಡು
0: ನನ್ನ ದುಂಬು ಯಾನು ಕೊನಪೆ ಯಾನೊಂಜಿ ಕತೆ ಅವನ್ ಪೆನಿಗ್ಲೆ
2: ಕತೆ
1: ನಿಗ್ಲೇಗ
0: ಗೊತ್ತುಪ್ಪು ಅನ್ನು ಮೂಲ ಪೊನ್ನೋಡಾಪುನಿತ್ತ
1: ಅಂದ
0: ರಡ್ಡು ಜೋಕುಲು ಗೊಬ್ಬೊಂದುಪ್ಪೇರ್ ಒಂಜಿ ಕಲ್ಲನ್ನು ಕುಂಟುಡು ಕತ್ತದ ಒಂಜಿ ಕೋರಿಟ್ಟು ದೀಪೇರ್ ಏರೆ ಗೆಲ್ಕೈದ ಪುಡಿ ಬಟ್ಟಿವರ ಆಯ್ಗ ಅಗಂಟು ಪಣವದ ಗಂಟು ಅಂದ್ ಅಪ್ಪಳಿ ಅನ್ನೋನು ಪಣ ಒಂದು
2: ಆಯ್ತು ಉಲಾಯಿಪ್ಪುನ ಕಲ್ಲು
0: ಕಲ್ಲು ಇಂಚನೆ ಮಧ್ಯಾಹ್ನ ಮುಟ್ಟಲ ಗೊಬ್ಬೊಂದು ಗೊಬ್ಬೊಂದು ಹೊರ ಆಯ ಗೆಲ್ಪೆ ಕುಡೋರ ಇಂಬೆ ಗೆಲ್ಪ ಅಂಚನೆ ಗೆಲ್ತೊಂದು ಗೆಲ್ತೊಂದು ಉಪ್ಪೇರ್ ಮಧ್ಯಾಹ್ನದ ವನಸದ ಪೊರ್ತನಗ ಅಪ್ಪೆ ನುಪ್ಪು ನೀರಲ್ಲಿ ಉಪ್ಪೇರು ಜೋಕ್ಲೆನ್ ಇರುವರು ಜೋಕುಲ ಕೈ ಕೈ ಬತ್ತೊಂದು ಆ ಗಂಟನ್ನು ಬತ್ತೊಂದು ಬೋಪೇರ್ ಒಂದು ದಾದ
2: ಜೋಕ್ಲಾಟ್
0: ಜೋಕುಲ ರಡ್ಡು ಜೋಕುಲು ಗೊಬ್ಬು ನಾವು ಇತ್ತೆ ನಿಕ್ಕುಲು ರಡ್ಡು ಜನ ಜೋಕುಲಯ್ಯ
2: ಜೋಕುಲ
0: ಅರ್ಜುನ ಅಂದಿ ಪನ್ನೊಂದಿಲ್ಲ ಹನುಮಂತೆ ಅಂದಿ ಇಂಬೆ ಪನ್ನೊಂದಿಲ್ಲೇ ಅರ್ಜುನೆ ಬಂಡ ಏತ್ ಹನುಮಂತೆ ಬಂಡ ಓಲು
1: ಕೂಲೆಗೆ
0: ನಿಕ್ಕಲ ನಟ್ಟು ಒಂಜಿ ಪಂತ ನಡತ್ತಿಂದು ಯಾನ್ ಅಂಚ ಬಂಡೆ ಇಂಬೆ ಇಂಚ ಬಂಡೆ ಯಾನ್ ಅಗ್ಗಿಗಲಾಗಿವೆ ಅಂದ ನಿಕ್ಕುಲು ಪನ್ಪರ್
1: ಪಂಡಿಲ
0: ಜೋಕುಲಾಟಿಗೆ ಲಕ್ಕಾಯ್ತ
2: ಅಂದ ಅವ್ಯ
1: ಜೋಕುಲಾಟಿಗೆ
0: ಕಾರಣ ಉಂಡು ಇತ ಸಾ ಪಗರಿತ ಸಂ

0: ಮಾಡ್ಕೊಂಡಾಗ ಗಿರಿವೇರಿಡ ತೀರ್ಮಾನ ಪೂಜೋ
1: ಬರೀ ಪೊಕ್ಕಡೆ ಸೈಯರ ತಯಾರಪ್ಪೇನ
2: ಆಂಡಲ್ಲ ಇತ ನಿಕ್ಕಲ್ನ ಇರುವೇರ್ನ ಲೈವಾದ ಅಂಡಂದ
1: ಅಂದು
2: ಇತ ನಿನ್ನ ಪಾತ್ರ ರಿಪೇರಿ ಅಗ್ಗಿಗೆಲ್ಲ ಆಗಿರ ಪಿತಾಡಿಯ ಈ ಸಹಿತ ಅಂದ ಬತ್ತಗ
1: ಅಂದು
2: ಈ ನಿನ್ನ ನಡೆಗೆ ಬುಡುಪೇರ ಹನುಮಂತ
3: ಏನನು
2: ನಿನ್ನ ಕಣ್ಣೆದುರ ಅಗ್ಗಿ ಪ್ರವೇಶ ಮಾಡಿದ ಸೈತ್ಯ ನೀನು ಬುಡುಪೇರ
3: ಏರು ಬುಡುಪೇರ
2: ಒಂದ್ ಅರ್ಜುನ ಹನುಮಂತೆ ಹಾಕದು ತೂಕು ಮಾಡಿ ಕೆರಿ ಎಂದ ಅಪವಾದ ಬರಂದ ದಾದಲ ಬಾತೀರಿ
3: ಅತ್ತು ಅತ್ತ ಅಂಚ ಬರು ಬರು
2: ನಿಕ್ಕು ಅನ್ಕೊಂಡು ಈ ಹೆಂಚಿನ ಮಾತ ಬೇಲೆ ಮಲ್ತ ನೀ ಅನ್ಬಿರ ಸೂರ್ಜೆ ಪಟ್ಟಿ ಉಡ್ಕೊಂಡು ದಿಜ್ಜಿ ನಿಕ್ಕು ತೆರಿದಿನ ಹನುಮಂತ ಅಗ್ಲ ಗೊತ್ತಿತ್ತಿನ ಆತುಪುರ ಒಂಜಿ ಬಿರ್ಸಾತಿಗೆ ಸಾಧನೆ ಮಂತಿನ ಅರ್ಜುನೆ ಒಂಜಿ ಮಂಗನ ಕೈಟ್ ಸಂಕ ಪೊಲ್ತದ ತೂಕುಲಾಗಿದ್ದು ಸೈತ್ಯ ಬಂಡ ಲೋಕ ಒಪ್ಪುನ ಪಾತೇರನ ಮಾರೆ
1: ಪಣ್ಣಿನ ಪಾತೇರತ್ತ ಸ್ವಾಮಿ
2: ಅರ್ಜುನ ಗೌಲು ಮರ್ಯಾದಿ ಓಡೆ ಎತ್ತಿನಿ
3: ಅತ್ತ ಇಸೆ ಅಂದವು ಎಂಚಗೆಂಡ ಇತ್ತ ಒಂಜಿ ವೇಳೆ ತೂಕುಲಾಗಿದ್ದು ಸೈತ್ಯ ಸೈತ್ಯ ಬೆಟ್ಟಿಗೆ ಎಲ್ಲೇ ಅನುಭವನಗ ಎಲ್ಲಿ ಎಂಡ ಜನಕುಲ್ ದಾನೆ ಬಣ್ಣವೀರ ನಿಮ್ಗೆ ವಜ್ರತಾ ಸರ್ವದಾಯಿ
2: ಗಟ್ಟಿ ಮುಟ್ಟದಾಯಿ
3: ನಿಂಬೆ ತಾಕತ್ತದಾಯಿ ಗಾಲಿದೆ ದೇವರ ನಮಗೆ ಆ ಏನು ಪೊಲ್ತುದ ಅಗ್ಗಿಗೆ ಪಾಡ್ದಿಂದ ಪಣಯರ ಎಳುದ ಅಂತ ಕಳು ಎನ್ನ ದೇಬೇರೆಗೆ ಬಂತೀರಿ ಎನ್ನ ದೇಬೇರೆಗೆ ಅಪವಾದ ಘಟನೆ ಬಿಡುವ ಅವ್ ಇರು ಸರಿ ಬಂಡರಿ
1: ಅಂದ
2: ಎನ್ನ ಪಾತೇರಗ ಮೂರು ಬಿಲೆ ಉಂಡು ಕಿತ್ತ ಗೊತ್ತಣ್ಣ ನಿಕ್ಕುಲು ಇರುವೆರ್ಲ ನಂಚಿ ತಿರುಗಿದ ದಾದ ಮಲ್ಪೊಡು
1: ಮಂತ್ರ ಭಾಷೆ
2: ಸಾಕ್ಷಿ
3: ಬಂದ್ರೆ ಏರಿಂದ ಓಡೆ
1: ಅತಿ ಯಾನು ವಾದಿ ಆಯೆ ಪ್ರತಿವಾದಿ
2: ಕೆಲವರ ನ್ಯಾಯ ತಿಕ್ಕರೆ ಸಾಕ್ಷಿ ಪ್ರಮುಖ ಪಾತ್ರ ಗೊತ್ತು ನನ್ನಿಕ್ಲೇ
1: ಅಂದ
2: ಒಂಜಿ ಸಾಕ್ಷಿ ವರಿಯನ ಬದುಕನೆ ದಾತಕ್ಕ ದಾನೆ ಮಂತು ಪಾಡೋಲಿ
1: ಅತ್ತ ಇರು ಪನ್ಪುನ ಹತ್ತಂದತ್ ಅಂಡ ಬೇಲೆ ಆದ ಆತನತ್ತೆ ನಾನು ಹೆಂಚಿನ ಸಾಕ್ಷಿ
2: ಅಂಡ ಆತನ ನಿಕ್ಕಲು ಇರುವೇರ್ನ ಉಲಯ ಆತಿನತ್ತ
3: ಅಂಜ ಬೊಚ್ಚಾಂದಿನ ಸಾಕ್ಷಿ ಅಂಡ
2: ಇತ ಲೋಕ ಒಂಜಿ ಸತ್ಯನ ತೆರಿಪೋಡಂಡ ಯಾನು ತೂ ಒಚ್ಚ ಎನ್ನ ಒಂಜಿ ಎದುರು ನಿಕ್ಕಲ ಹೆಂಚಿನ ಪಂತ ಕಟ್ಟ್ಯಾರ ಎಕಡ ಇತ ಈ ಹೊರ ಸಂಖ ಕಟ್ಟಿಯ ಬಂಡ ಹೊರ ಕಟ್ಟಿನಾಗ ಎದ್ ಸಲ ಸಂಖ ಕಟ್ಟ್ಯಾರ ಬಲ್ಯ
1: ಅತ್ತ ಕಟ್ಟ್ಯಾರ ಕಟ್ಟೋಲಿ ಅಂಡ ನನ್ನ ಅಗತ್ಯ ತೋಚಿಜತ್ತ ಎಂಕ್
2: ಅತ್ತ ಎಂಕ್ ಬೋಡತ್ತ ನಿನ್ನ ಈ ಸಂಕ ಕಟ್ಟಿನ ಅಂದ ಪನ್ ಪುನಸ ದಾಯ ಪಂಡೇನು ಮೂಲು ಒಂಜಾಣಲ ಪಗರಿ ತೋಜಂದುಂಡ ಸುತ್ತಲ
1: ಅವು ಅಡಿಗೆ ಮುಗಿತದೆ
2: ಅಪಗ ಯಾನು ಎಂಚ ನಂಬುನುಂದೇನು
1: ಬೊಲ್ಲೋಗು ಸಿರೆಟ್ ಹೋದಾತ
2: ಇತ ಈ ಕಟ್ಟಿಯ ಬನ್ಪ ಇಂಬೆ ಪೊಲ್ತಿನೇನು ಯಾನು ತೂತೇನಾ
1: ಸ್ವಾಮಿ
2: ಓ
1: ಈರ ಅಪಗ ತೂಡು ಅಂದ ಇರಿಗಾಸೆ
2: ಎನ್ನ ಕಣ್ಣಿ ಪ್ರಾಯದ ಬರನೆಂದು ನಂಜಿ ತೂದು ಬೋಕ ಅಂದ
1: ಪಂಡ ಈರ್ನ ಅನುಭವಡು ಮಾತ ತೂತಾರು ಕಡಲು ಪಗರಿದ ಸಂಕ ಕಟ್ಟಿನ ತೂತು ಜರದೋಜು
2: ಎನ್ನ ಇತ್ತದ ಆಸೆದಾದ ಗೊತ್ತುಂಡ
1: ಎಂಚಿನ
2: ನಿಕ್ಕು ಲೀರುವೇರ್ನ ಪೊರ್ಲು ತೂಕಾನ್.
4: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸೊಲ್ಮೇಲು
1: ಒಂದು ಸುರೂತ ಸಿನಿಮಾಗೂ ಸುರೂತ ಪದ್ಯ ಬರೆಯನ್ನ ಭೋಜ ಸುವರ್ಣರಿಗೆ ಇನಿ 84 ವರ್ಷದಲ್ಲಿ ಸುಮಾರು 300 ಪದಕ್ಲೇನು ಬರೆಯದು ಇನಿಲ್ಲ ತುಳು ಸಿನಿಮಾ ರಂಗಡು ಭಾರಿ ಶ್ರೇಷ್ಠ ವ್ಯಕ್ತಿಯಾದ ಆರು ಪದಕ್ಲೇನು ಬರೆಯೊಂದಲ್ಲಿ ನನ್ನ ದುಂಬುಗೂ ಐಲೇಸದ ತುಳುಟು ಮಸ್ತ್ ಭಾಷೆಯಲ್ಲುಳ್ಳ ತುಳುತೊಟ್ಟಿಗೆ ಕೂಡಿಕೊಟ್ಟಿನ ಕೊರಗ ಭಾಷೆ ಆವಾಡು ಆತನ ಮಾವಿಳ ಭಾಷೆ ಆವಡು ಇಂಚಿತ್ತಿನ ಮಸ್ತ್ ಭಾಷೆಯಲ್ಲುಳ್ಳ ಈ ಭಾಷೆಗಳಿಗೆ ಪೂರ ಐನವೇ ಐನ ಒಂಜಿ ಸ್ವರೂಪ ಆತನ ಐಕ ತಾಕತ್ತು ಪೂರ ಉಂಡು ಐಟು ಒಂಜಿ ಕೊರಗ ಭಾಷೆ ಎಲ್ಲ ಒಂಜಿ ಕೊರಗ ಭಾಷೆ ದಿಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡು ಒಂಜಿ ಬಿಡುಗಡೆ ಐನಂಚಿನ ಒಂಜಿ ಪದ ಒಂದು ಕೊರಗ ಭಾಷೆ ಐಲೇಸ ದಾದು ಕೂಜಿನ ಪಾಟು ಒಂದು ಕೂಜಿನ ಪಾಟು ಬಂಡ ಪುಣ್ಣನ ಮದ್ಮಲ ಆದಿಪ್ಪುನಗ ಒಂದು ಕೂಜು ಆದಿಪ್ಪುನಗ ಒಂಜಿ ಪನ್ಪುನಂಚಿನ ಒಂಜಿ ಪದ ಕೂಜಿನ ಪಾಟು ಈ ಕೂಜಿನ ಪಾಟು ನಮ್ಮ ಇದ್ರೆ ಪಂಡ್ರೊಳ್ಳೆರು ಪ್ರಸಾದ್

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದುಕೊರ್ನ ಪದರಂಗಿತ ಕಾರ್ಯಕ್ರಮದ ಕಡೇತ ಎಗ್ಗೆ ಕೇಂದರ್ ಕೇಂದ್ರ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೇನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಿಕೆ ಏನೊಂದು ಬರ್ಕ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮ್ಮ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಯಾವ್ದಾದ್ರೂ ರಾಮಬಾಣ ಇದೆಯಾ? ಖಂಡಿತವಾಗಿಯೂ ಇದೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದಾವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಶಿರ್ಸಿ. ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ವೀಕಾರ ಮಾಡೋದು, ಅಕ್ಸೆಪ್ಟೆನ್ಸ್. ನಾನು ಇಲ್ಲಿ ತನಕ ಒಂದು 800 to 900 ಕೌನ್ಸಿಲಿಂಗ್ ಸೆಷನ್ ಅನ್ನ ಮಾಡಿದ್ದೇನೆ. ಇದೆಲ್ಲ ಕೌನ್ಸಿಲಿಂಗ್ ಅನ್ನ ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನ ಹೊರಗಡೆ ತೆಗೆದು ಎಲ್ಲರಿಗೂ ಯೂಸ್ಫುಲ್ ಆಗೋದನ್ನ ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡಬೇಕು. ಸೊ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಸ್ವೀಕಾರ ಮಾಡೋದು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದ್ರೆ ಏನ್ ಅಲ್ಲ ಅಂತ ನೋಡುವ. ಸ್ವೀಕಾರ ಮಾಡೋದು ಅಂದ್ರೆ ಅದನ್ನ ಮರ್ತು ಬಿಡೋದು ಅಂತಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಅದನ್ನ ಅದ್ರ ಬಗ್ಗೆ ಏನು ಮಾಡದೇ ಇರೋದು ಅಂತನೂ ಅಲ್ಲ. ಇಟ್ ಈಸ್ ನಾಟ್ ನಾಟ್ ಡೂಯಿಂಗ್ ಸಮಥಿಂಗ್. ಅಕ್ಸೆಪ್ಟೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ. ಅಕ್ಸೆಪ್ಟೆನ್ಸ್ ಅಂದ್ರೆ ನಮ್ಮ ಹೃದಯ ಮನಸ್ಸನ್ನ ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನು ಇರೋ ಹಾಗೆ ತಗೊಳ್ಳೋದು. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕು ಇದನ್ನ ನೋಡಿ. ನೀವು ನಿಮಗೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ, ಒಂದು ವ್ಯಕ್ತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯಿತು ಅಂತ ತಿಳ್ಕೊಳ್ಳಿ. ನಾವು ಒಂದು ಮೆಡಿಕಲ್ ಪ್ರೊಫೆಷನಲ್ ಇರುವಾಗ, ನಾವು ನ್ಯಾಚುರೋಪತಿ ಯೋಗ ಫಿಸಿಷಿಯನ್ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ. ಬಂದಾವಾಗ ಅವರಿಗೆ ಏನೋ BP, ಶುಗರ್, ಥೈರಾಯ್ಡ್ ಈ ತರ ಹಲವಾರು ಸಮಸ್ಯೆಗಳಿರುತ್ತೆ. ಯಾವುದೇ ಸಮಸ್ಯೆ ದೇಹಕ್ಕೆ ಬಂದ್ರೆ ಅದನ್ನ ಗುಣ ಮಾಡಬಹುದು, ಆದ್ರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನ ಗುಣ ಮಾಡೋದು ಬಹಳ ಕಷ್ಟ. ತುಂಬಾ ಜನ ಪೇಷಂಟ್ಗಳು ಕೇಳ್ತಾರೆ, ಡಾಕ್ಟರ್ ನಂಗೆ ಯಾಕೆ ಬಂತು, ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ, ಇಷ್ಟು ಒಳ್ಳೆ ಡಯಟ್ ಇದೆ, ಇಷ್ಟು ಒಳ್ಳೆ ಲೈಫ್ ಸ್ಟೈಲ್ ಇದೆ, ನಾನು ಇಷ್ಟು ಓವರ್ ವೇಟ್ ಇಲ್ಲ, ಆರಾಮಾಗಿ ಇದ್ದೇನೆ, ನಮ್ಮ ತಂದೆ ತಾಯಿಗಿಲ್ಲ, ಈ ತರ ಕ್ವಶನ್ಗಳನ್ನ ಅವ್ರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ಬಂತು ಈ ತರ ಅದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ. ಅದರಿಂದ ನಾವೇನ್ ಮಾಡಬೇಕು, ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು. ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದ್ರೆ, ನಾವು ಹಲವಾರು ಜನರನ್ನ ನೋಡಿರ್ತೇವೆ, ಕ್ಯಾನ್ಸರ್ ಪೇಷಂಟ್ಗಳು 3rd stage, 4th stage ಕ್ಯಾನ್ಸರ್ ಅಲ್ಲಿ ಆ ಹಂತವನ್ನ ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ. ಸೊ ಹೇಗೆ ಅದು? ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ. ಅಂದ್ರೆ ಕ್ಯಾನ್ಸರ್ ಅನ್ನ ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ತರ ಅಲ್ಲ. ಕ್ಯಾನ್ಸರ್ ಬಂದಿದ್ಯಾ, ಹಾ ಇಟ್ಸ್ ಓಕೆ, ಈಗೇನ್ ಮಾಡೋದು? ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ, ಅದನ್ನ ತುಂಬು ಮನಸ್ಸಿನಿಂದ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಷ್ಟೆ. ಡಯಟ್ ಮಾಡ್ಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು, ಮೆಡಿಸಿನ್ ಮಾಡ್ಬೇಕು, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲವನ್ನ ಮಾಡ್ಬೇಕು. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲನೆ, ಇದನ್ನ ಇವನನ್ನ ಇವಳನ್ನ. ಯಾವಾಗ ಮನಸ್ಸು ಅದನ್ನ ಸ್ವೀಕಾರ ಮಾಡ್ತದೆ ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರಾ. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಿಮ್ಮ ಕರ್ತವ್ಯ ಏನು, ನಿಮ್ಮ ಡ್ಯೂಟಿ ಏನು, ಅದನ್ನ ಖಂಡಿತವಾಗಿ ನೀವು ಮಾಡ್ಬೇಕು. ಆದ್ರೆ ಅದು ನಿಮ್ಮ ಮನಸ್ಸನ್ನ ಬಾದರ್ ಮಾಡೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಖಂಡಿತವಾಗಿ ನೀವು ಏನ್ ಮಾಡ್ಬೇಕು ಅದನ್ನ ಇನ್ನೂ ತುಂಬಾ ಚೆನ್ನಾಗೇ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ನನ್ನ ಹೈಟಿನ ಪ್ರಕಾರ ನನಗೆ 10 kg ವೆಯ್ಟ್ ಲಾಸ್ ಮಾಡ್ಬೇಕು. ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ, ಇದು ವರ್ಕ್ ಆಗುತ್ತೋ ಇಲ್ವೋ, ಅದು ವರ್ಕ್ ಆಗುತ್ತೋ ಇಲ್ವೋ, ಆಯ್ತು 10 kg ವೆಯ್ಟ್ ಲಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗ್ಬಿಟ್ರೆ. ಸೊ ಈ ತರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ, ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಸೊ ರಿಸಲ್ಟ್ ಏನಾದರೂ ನನ್ಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಾ. ಇಲ್ಲ ನಂಗೆ ರಿಸಲ್ಟ್ 90 ಮೇಲೆ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮನಸ್ಸು ತುಂಬಾ ತಳಮಳದಲ್ಲಿರುತ್ತೆ ಆ ರಿಸಲ್ಟ್ ಬರೋ ತನಕನು. ನಮ್ಮ ಉದ್ದೇಶ ಏನು, ಮಾನಸಿಕವಾಗಿ ಶಾಂತವಾಗಿರೋದಲ್ವಾ. ಆ ಶಾಂತವಾಗಿರ್ಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಮಾಡ್ತಾ

0: ಇದ್ದೀರಾ? ಆ ಕಡೆಯವ್ರು ರಿಸೀವ್ ಮಾಡ್ತಾ ಇಲ್ಲ, ನಾನು ಕಾಲ್ ಮಾಡ್ತಾ ಇದ್ದೀನಿ, ಯಾರು ಯಾಕೆ ರಿಸೀವ್ ಮಾಡ್ತಿಲ್ಲ, ಈ ಥರ ನೀವು ಕೇಳ್ಕೊಂಡ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತುವುದಿಲ್ಲ. ಹಾಂ ಓಕೆ, ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಏನೋ ಬಿಸಿ ಇರಬಹುದು. ಈ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನೀವು ಇನ್ನೊಂದು ಸರಿ ಮತ್ತೊಂದು ಸರಿ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನೇ ಈ ವಿಡಿಯೋನ್ ಮಾಡ್ತಾ ಇದ್ದೇನೆ, ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ, ಈಗ ಈ ಕಡೆ ಗಲಾಟೆ ಆಗ್ತಾ ಇದೆ, ಆ ಕಡೆ ಏನೋ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದನ್ನ ಅಕ್ಸೆಪ್ಟ್ ಮಾಡದೆ ನಾನು ಈ ತರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡ್ರೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮನಸ್ಸು ಆ ಕಡೆ ಎಲ್ಲ ಹೋಗ್ತಾ ಇರ್ತದೆ. ನಾವು ಹೇಳ್ಬೋದು ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು, ಇನ್ಫ್ಯಾಕ್ಟ್ ಈ ತರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಆಲೋಚನೆ ಮಾಡಿ ನೋಡಿ, ನೀವು ಯಾವ್ದೋ ಮದುವೆ ಮನೆಗೆ ಹೋಗಿರ್ತೀರಾ, ಹೋಗಿದ್ದಾಗ ನಿಮ್ಗೆ ಆಗದೇ ಇರೋರು ಯಾರೋ ಬಂದಿದ್ದಾರೆ, ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ, ಅವರು ಹೆಂಗಸರಾಗಿದ್ರೆ ಯಾವ ತರ ಸೀರೆ ಉಟ್ಟಿದ್ದಾರೆ, ಯಾವ ತರ ಒಡವೆ ಹಾಕಿದ್ದಾರೆ, ಈ ತರ ನೋಡ್ತಾರೆ, ಗಂಡಸರಾಗಿದ್ರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ, ಅಂದ್ರೆ ನಮ್ಮ ಮೆಂಟಲ್ ಸ್ಪೇಸ್ ಅನ್ನ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ, ನಮ್ಮ ಮೈಂಡ್ ಮೆಂಟಲ್ ಎನರ್ಜಿನ ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ. ನೀವು ಅಕ್ಸೆಪ್ಟೆನ್ಸ್ ಅನ್ನ ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ ಎದುರಿಗೆ ಬಂದು ಮಾತಾಡಿದ್ರು ಏನು ಆಗಿಲ್ಲದೆ ಇರೋ ತರ ಮಾತಾಡುವಷ್ಟು ಶಕ್ತಿ ಬರಬೇಕು. ಹಾಗಾದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನ ನಾನು ಸ್ವೀಕರಿಸಬಲ್ಲೆನೆ ಅಂತ ಕೇಳ್ಕೊಳ್ಳಿ, ಅದನ್ನ ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದಾಗ ನೀವು ಏನ್ ಮಾಡ್ಬೇಕು ಅಂದ್ರೆ ಇನ್ನು ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. 90% ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ, ಆದ್ರೆ ಒಂದು 10% ಟೈಮ್ ಅಲ್ಲಿ ಎಸ್ ಆನ್ಸರ್ ಬರೋದು ತುಂಬಾ ಕಷ್ಟ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರದವ್ರು ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಯಂಗ್ ಏಜ್, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಸ್ವೀಕಾರ ಮಾಡೋದು? ಹಾಗಂತ ಮನಸ್ಸು ಜೊತೆ ಫೈಟ್ ಮಾಡಬೇಡಿ, ಆ ಅಸ್ವೀಕೃತಿಯನ್ನ ಸ್ವೀಕಾರ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ದಿಸ್? ನೋ. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಫಸ್ಟ್. ಆ ನಾನ್ ಅಕ್ಸೆಪ್ಟೆನ್ಸ್ ಅನ್ನ ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ, ಇಟ್ಸ್ ಓಕೆ ನಂಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಫಸ್ಟ್ ಮನಸ್ಸನ್ನ ಕಾಮ್ ಡೌನ್ ಮಾಡಿ. ಆ ನಂತರ ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನ ಹೇಗೆ ಸ್ವೀಕಾರ ಮಾಡಬಹುದು, ಇದೇ ತರ ಸನ್ನಿವೇಶವನ್ನ ಬೇರೆಯವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ, ಈ ತರ ಮನಸ್ಸು ಓಪನ್ ಅಪ್ ಆದವಾಗ ಆ ತರ ಒಂದೊಂದು ಕ್ವಶನ್ ಅನ್ನ ಹಾಕೊಳ್ತಾ ನಿಧಾನವಾಗಿ ಡೈಲಿ 1% ಸ್ವೀಕಾರ ಮಾಡಿದ್ರೆ ಒಂದು 100 ದಿನದಲ್ಲಿ 100% ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ, ಸ್ವೀಕಾರದ ಕಡೆಗೆ ನಾವು ಡೈಲಿ ಒಂದೊಂದೇ ಹೆಜ್ಜೆ ಇಟ್ಟಾವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ. ಇಲ್ಲಾಂದ್ರೆ ನಾವು ಹೇಳ್ತೇವೆ ಟೈಮ್ ಹೀಲ್ಸ್, ಶುದ್ಧವಾದ ಸುಳ್ಳು. ಟೈಮ್ ಹೀಲ್ಸ್ ಅಂದ್ರೆ ಏನು, ಈಗ ಒಂದು ಏನೋ ಆಗಿದೆ, ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದಾವಾಗ 20 ವರ್ಷ ಆದ ನಂತರನು ಅದೇ ತರ ಫೀಲಿಂಗ್ ನಿಮ್ಗೆ ಬರುತ್ತೆ. ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ, ಆ ಕೌನ್ಸಿಲಿಂಗ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಳ್ತಾರೆ ಅಳ್ತಾರೆ ಅಳ್ತಾರೆ, ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ, 20 ವರ್ಷ ಹಿಂದೆ ಆಗಿರುತ್ತೆ, ಆ ವ್ಯಕ್ತಿ ಈಗ ಬದುಕೇ ಇರೋದಿಲ್ಲ, ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಯಾಕೆ ಹೇಳಿ, ಅದನ್ನ ಅವ್ರಿಗೆ ಇನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ಇದನ್ನ ಸ್ವೀಕರಿಸಬಲ್ಲೇನೆ, ಆನ್ಸರ್ ಎಸ್ ಅಂತ ಬಂದ್ರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರಾ. ನೋ ಅಂತ ಬಂದಾವಾಗ ರಿಫ್ಲೆಕ್ಟ್ ಮಾಡಿ, ಫೈಟ್ ಮಾಡಬೇಡಿ ಅದ್ರ ಜೊತೆ, ಆ ಅಸ್ವೀಕೃತನ ಸ್ವೀಕಾರ ಮಾಡಿಬಿಟ್ಟು ಆ ನಂತರ ಹೇಗೆ ಸ್ವೀಕಾರ ಮಾಡಬಹುದು, ಯಾಕೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವರು ಯಾವ ತರ ಸ್ವೀಕಾರ ಮಾಡಿದ್ದಾರೆ, ಈ ತರ ಪ್ರಶ್ನೆಯನ್ನ ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ, ನಿಮ್ಮ ಎಲ್ಲಾ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ನಿಮ್ಮನ್ನ ದೂರ ಬಿಟ್ಟು ದೂರ ಓಡ್ ಹೋಗುತ್ತೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಿಪ್ ಜೊತೆ ಬರ್ತೇನೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಹೆಗಡೆ, ನಮಸ್ತೆ.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ, ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು, ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ ಇವಳೊಬ್ಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
2: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಲ್ಲಿ ಜೂನ್ ನಡುಪದವು ಮೈಕಾಲ. ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲೂ ಮುಂಡಿದಾಯು. ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಉಡ ಸಹ ಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಪಲಕಂಗ ಕೇಟನ್ ಬರುವ.
1: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು ಬಿ ಎ ಓದ್ತಾ ಇದ್ದೆ, ನಿಮ್ಮ ಹಾಗೆ ಬಿ ಎ ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ ಬಿ ಎಂ ಇದಿನೊಬ್ಬರು ಮತ್ತು ಎಂ ಬಿ ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ. ಬಹಳ ಹಿಂದೆ ಆಯಿತು. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು, ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ ನಿಕ್ ಅಂತ, ಒಕ್ಕು ಒಕ್ಕು ಅಂತ. ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದರೆ ಈ ಶ್ರೇಣಿ ಅವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವರು ಚಂದ ಮಾತಾಡ್ತಾಯಿದ್ರು, ಅವರು ಹೋಗ್ತಾಯಿದ್ರು ತುಂಬ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರಿಕೊಂಡಿದ್ದೆವು. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು ಟಿ ಎನ್ ಖಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮಗೆ ಕೇಳಿದ್ದುಂಟು, ಇದೆಂಥದ್ದು ಇದು ಹೀಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ, ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು, ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು, ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ತುಂಬ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ, ಮತ್ತು ಮಾಪ್ಳೆ ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ ಪಿ ಎಚ್ ಡಿ ಮಾಡಿದವರು. ಅದರ ನಂತರ ಇಚ್ಲಂಗೋಡ್ರಂಥ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕುರಿತು ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸು ಏನು, ನಮ್ಮ ಬ್ಯಾರಿ ಭಾಷೆ ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕೆ ಆಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆಯ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆಯ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿಯ ಅಧ್ಯಯನ. ನೀವೇ ಬ್ಯಾರೆ ಭಾಷೆಯಲ್ಲಿ ಮಾತಾಡುವ ನಾವು ತುಳುವರಿಗೆ ನಿಮಗೆ ನಾವು ಕೇಳ್ತೇವೆ, ಇವರು ಭಾಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬ್ಯಾರಿ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಿದ್ದಿಕ್ ಸರ್ ಮಾತಾಡೋಗಲೇ ಗೊತ್ತಾದ್ರು. ಯಾಕಂದರೆ ಭಾಳ ಕಷ್ಟ, ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬ್ಯಾರಿ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗ್ಲಿಲ್ಲ ಅಂದ್ರೆ ಜನರ ನಡುವೆ

0: ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಈಗ. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬ್ಯಾರಿಯಲ್ಲಿಯೂ ಇವತ್ತು, ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯ ಒಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ ಅಂತ. ಯಾಕಂದರೆ ತುಳುವರಿಗೆ ಬ್ಯಾರಿ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬೆಳೆ ಬೇಗ ಇದು ಫೀಲ್ ಆಗುತ್ತೆ ನಮ್ಮದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ, ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ. ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ. ಸಹಜ, ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ, ಬಹು ಭಾಷಿಕರು ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದರೆ ಬ್ಯಾರ ಮಾಡ್ತಾಯಿದ್ರು, ವ್ಯಾಪಾರ ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ದರಿಂದ ಬ್ಯಾರ ಮಾಡ್ತಾಯಿದ್ರು ಅವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರ್ಬೋದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಒಪ್ಪಿ ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತಾ, ಅಲ್ಲ ಬೇರೆ ಏನಾದರೂ ಆಗಿತ್ತಾ, ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು? ಈ ಥರದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನುವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತಲೂ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಹಾಂ, ಅರೇಬಿಕಲ್ಲಿ ಅಂದರೆ ಅದರಿಂದಲೂ ಬಂದಿರೋಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂಥ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟವೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂಥ ಒಂದು ಭಾಷೆ ನಾವು ದೂರುವುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು. ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡು, ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳೇನೆಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗೆಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿರ್ತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು, ಅವುಗಳು ಸಾಹಿತ್ಯ, ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು, ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದರೆ ಭಾಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ. ಅಂದರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬ ಅಂಥದ್ದು ಅಂತ ತುಂಬ ಸಂಗತಿಗಳು. ಈಗ ಮಂಗಲ ಪಾಠ, ಅದರ ಮದುವೆಯ ಒಂದು ಕ್ರಿಯೆಯ ಜೊತೆಗೇ ತುಂಬ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾರೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕುವ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿಯೂ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ ನಾನು. ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೆಯೇ ಪಾಲಪ್ಪಾಟು, ಒಪ್ಪನ ಪಾಠ, ಪೇತು ಪಾಠ ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಠಗಳು, ಪಾಠ ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದೂ ಕೂಡ ತಾಳಬದ್ಧ, ಯಾಕಂದರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂಥ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವಿಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲಕಸುಬುಗಳ ಬಗ್ಗೆ, ಬ್ಯಾರಿಗಳು ಏನೇನು ಮಾಡ್ತಾಯಿದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾಯಿದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದರ ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸಗಳಿರ್ತವಲ್ಲ, ಅದಕ್ಕೆ ಅದರದ್ದೇ ಆದಂಥ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು, ಇಂಥ ತುಂಬ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲೇ ಆಭರಣಗಳು ಎಷ್ಟಿಲ್ಲ, ಬ್ಯಾರಿ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ, ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು, ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರ ಉಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ ಅಂತ. ಬೇರೆ ಭಾಷೆಯಲ್ಲಿ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು, ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ, 45-50 ನಂತರ, ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿ ಇರ್ಬೋದು ಅಂತ ತುಂಬ ಜನರ ಹೆಸರುಗಳನ್ನು ಇವತ್ತು ನಾವು ಹೇಳ್ಬೋದು. ನಿಸಾರ್ ಅಹಮದ್ ಇರ್ಬೋದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು, ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬಳುವಾರ್ ಮೊಹಮ್ಮದ್ ಕುಂಜಿಯವರ ಕಥನಗಳು, ಅವುಗಳನ್ನು ನೀವು ಓದ್ತಾ ಬಂದರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ತವೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಎನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಭಾಳ ಒಳ್ಳೆಯ ಲಕ್ಷಣ ಅದು. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲೀಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯುವುದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದನ್ನು ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು, ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೂ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಸಂಶುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ, ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ. ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿದನಿಯಲ್ಲಿ ನೋಡಿ, ಹಂಸಮಲ್ಲಾರಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ದರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಣೆ ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ, ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ದರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತಾರೆ, ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಭಾಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತೀವಿ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾನೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಆರಿಕಾಡಿ ಅಂತ ಆಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇಂಥ ಬಬ್ಬರಿಯನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂಥ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಭಾಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಭಾಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವೇನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದೆ ಯಾಕಂದರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು. ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇ ರೀತಾ ಇರಬೇಕು, ಆದರೆ ಅದು ಬೆಳೀತದೆ. ಈ ನಾಡು, ಕರಾವಳಿಯ ಈ ನಾಡು, ಅದು ಬಹು ಸಂಸ್ಕೃತಿಯ ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಶ್ರೋತೃಗಳೇ, ಇತ್ತರತೋಲ್ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹ ಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಪಲಕಂಗ ಕೇಟೊಂಡ್ ಬಂದಾರ. ಇದು ಇಂಡತ ಮೈಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗುನ್ 07.85 ರಂಗ್ ರಂಗ್ರೋ ಜೀವನ.

ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಹೊತ್ತು. ನೀವು ಸಂದೇಶವನ್ನು ಮಾಡಬಹುದು 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಮೊದಲನೇದಾಗಿ ಸಂದೇಶವನ್ನು ಮಾಡಿದ್ದಾರೆ ವಿನಯ, ಲತಾ, ಶಾಲಿನಿ, ಮಾಲತಿ, ವಿಜಯ್ ಇವರೆಲ್ಲರೂ ಸಂದೇಶವನ್ನು ಮಾಡಿ, ನಮಸ್ತೆ ಸಾರಂಗ ನಿರೂಪಕರಿಗೆ, ಇವತ್ತು ಅಶೋಕ್ ಹಾಗೂ ಅವರ ಹೆಂಡತಿ ಇಂದಿರಾ ಅವರ ಹುಟ್ಟಿದ ಹಬ್ಬ, ಅವರಿಗಾಗಿ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ವಿನಯ, ಲತಾ, ಶಾಲಿನಿ, ಮಾಲತಿ, ವಿಜಯ್ ಇವರೆಲ್ಲರೂ ಕೂಡ ಸಂದೇಶ ಮಾಡಿ ಅವರಿಬ್ಬರಿಗೆ ಶುಭಾಶಯವನ್ನು ತಿಳಿಸಿರುವಂಥದ್ದು. ಮಂಗಳಾ ದೇವಿಯಿಂದ ಇವರು ಸಂದೇಶವನ್ನು ಮಾಡಿದ್ದಾರೆ. ಬಹುಶಃ ನಮಗೂ ಕೂಡ ಖುಷಿನೇ, ಯಾಕಂದರೆ ನಮ್ಮ ಪ್ರತಿನಿತ್ಯ ಕೇಳುಗರು ಕೂಡ ಹೌದು ಅಶೋಕ್ ಮತ್ತು ಅವರ ಹೆಂಡತಿ, ಅದೂ ಅಲ್ಲದೆ ನಮ್ಮ ರೇಡಿಯೋ ಕೇಳುಗರು ಕೂಡ ಹೌದು ಅಶೋಕ್ ಅವರು, ಅವರ ಧರ್ಮಪತ್ನಿ ಇಂದಿರಾ ಇವರು. ನಿಮ್ಮಿಬ್ಬರಿಗೂ ಕೂಡ ನಾವು ಸಾರಂಗ್ನ ವತಿಯಿಂದಲೂ ಕೂಡ, ಹಾಗೆ ನಮ್ಮ ನಿರ್ದೇಶಕರ ಪರವಾಗಿ, ಸಿಬ್ಬಂದಿಗಳ ಪರವಾಗಿ, ನನ್ನ ಪರವಾಗಿಯೂ ಕೂಡ ಹುಟ್ಟುಹಬ್ಬದ ಮನಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಒಂದೇ ದಿನ ಹುಟ್ಟಿದ ದಿನವನ್ನು ಕೂಡ ನೀವು ಆಚರಿಸ್ತಾ ಇದ್ದೀರಾ, ಹಾಗಾಗಿ ನಿಮ್ಮಂಥ ಅಪರೂಪದ ಜೋಡಿಗೆ ಆ ಭಗವಂತನು ಆಯುಷ್ಯ, ಆರೋಗ್ಯ, ಸುಖ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಕೂಡ ಹೇಳ್ತಿದ್ದೀವಿ. ನಿಮ್ಮ ಸಂಸಾರದಲ್ಲಿ ಸದಾ ರೇಡಿಯೋದ ಮಧುರ ಗೀತೆಯಂತಹ ಸಂತೋಷ ತುಂಬಿರಲಿ ಅಂತ ಹಾರಿಸ್ತಾ, ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ, ಖಂಡಿತವಾಗಿಯೂ ಕೂಡ ನಿಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೊಂದು ಸಂದೇಶವನ್ನು ಓದುವಂಥದ್ದು. ಸರ್ ನಮಸ್ಕಾರ, ಶುಭ ಮಧ್ಯಾಹ್ನ. ಇವತ್ತು ನನಗೆ ಒಲವಿನ ಉಡುಗೊರೆ ಚಿತ್ರದ ಫೀಮೇಲ್ ಸಿಂಗರ್ ಹಾಡಿರುವ ಒಲವಿನ ಉಡುಗೊರೆ ಕೊಡಲೇನು ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಭಾಗ್ಯಲಕ್ಷ್ಮಿ ಬೆಂಗಳೂರಿನಿಂದ ಸಂದೇಶವನ್ನು ಮಾಡಿದ್ದಾರೆ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿದ್ರೆ ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಅಶೋಕ್ ಮಂಗಳದೇವಿ ಅವರ ಹುಟ್ಟುಹಬ್ಬ ಕೂಡ ಆಗಿತ್ತು. ಸೊ ಹಾಗೆಯೇ ವಿನಯ್ ಅವರು ಆ ಸಂದೇಶವನ್ನು ಕಳಿಸಿದರು, ಆದರೆ ನಂತರದಲ್ಲಿ ಕೆಲವರು ಸಂದೇಶ ಮಾಡಿಯೂ ಕೂಡ ಅಶೋಕ್ ಮಂಗಳದೇವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕರೆ ಮೂಲಕ ಕೆಲವೊಬ್ಬರು ಸಂದೇಶದ ಮೂಲಕವೂ ಕೂಡ ತಿಳಿಸಿದ್ದಾರೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮಾಡುವ ಶುಭ ಮಧ್ಯಾಹ್ನದ ಶುಭಾಶಯಗಳು. ನಮಗಾಗಿ ಕಾಮನಬಿಲ್ಲು ಚಿತ್ರದಿಂದ ಇವತ್ತು ಆನಂದನ ತಾಳಲಾರೆ ಈ ಗೀತೆ ಸಾರಂಗ ರೇಡಿಯೋ ಕೇಳುಗ ನನ್ನ ಸ್ನೇಹಿತರಿಗಾಗಿ ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಮಲ್ಲಿಕಾರ್ಜುನ ಶಿಕಾರಿಪುರದಿಂದ. ಶುಭ ಮಧ್ಯಾಹ್ನ ಸರ್, ವಂದನೆಗಳು. ಜೂನ್ 1 ಇವತ್ತು ಮಳೆಗಾಲದ ಆರಂಭದ ಜೊತೆಗೆ ಶಾಲೆ ಆರಂಭದ ದಿನವೂ ಕೂಡ ಹೌದು. ಶಾಲಾ ಮಕ್ಕಳಿಗೆ ಹೊಸ ತರಗತಿಯಲ್ಲಿ ಕೂತು ಸಂಭ್ರಮಿಸುವ ದಿನ. ಕಾಲೇಜುಗಳಲ್ಲಿಯೂ ಉಲ್ಲಾಸದ ಕ್ಷಣಗಳನ್ನು ಕೂಡ ಕಾಣಬಹುದು. ಸೊ ಇವತ್ತು ಪ್ರೇಮಲೋಕ ಚಿತ್ರದಿಂದ ಗೆಳೆಯರೇ ನನ್ನ ಗೆಳತಿಯರೇ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಮಲ್ಲಿಕಾರ್ಜುನ ಶಿಕಾರಿಪುರ ಇವರು ಸಂದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಶಾಲೆ ಆರಂಭವಾಗಿದೆ. ಸೊ ಹಾಗಾಗಿ ಎಲ್ಲ ಪುಟಾಣಿ ಮಕ್ಕಳಿಗೂ ಶಾಲೆ ಹೊಸದಾಗಿ ಸೇರ್ತಾ ಇರುವಂತಹ, ಹಾಗೆಯೇ ಮತ್ತು ಎಂದಿನಂತೆ ತರಗತಿಗೆ ಹೋಗ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾಗಿಯೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನೋದನ್ನು ಕೂಡ ಹೇಳುತ್ತಾ ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಜನಾರ್ದನೇ. ಇವರು ಲಾಲ್ಬಾಗ್ನಿಂದ ಸಂದೇಶವನ್ನು ಮಾಡಿ, ನನಗೆ ರಾಯರು ಬಂದರು ಮಾವನ ಮನೆಗೆ, ಚಿತ್ರ ಅಪರಾಧಿ ನಾನಲ್ಲ ಹಾಡು ಬೇಕಿತ್ತು, ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಖಂಡಿತವಾಗಿಯೂ ಜನಾರ್ದನ ಲಾಲ್ಬಾಗ್ ಅವರಿಗೋಸ್ಕರ ಈ ಒಂದು

ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಮುಂದಿನ ಸಂದೇಶವನ್ನು ಯಾರು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿಚೋಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಸ್ವಪ್ನ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರು ಹಾಡಿರುವ ಬಂಗಾರ ಬೊಂಬೆಯ ಮಾಡಿ ಈ ಒಂದು ಹಾಡು. ನಮ್ಮ ಮನೆಯವರಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಎಲ್ಲ ಕೇಳುಗರಿಗಾಗಿ ಅಂತ ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗಿನ ಮುಂದಿನ ಸಂದೇಶ, ಸರ್ ನಮಸ್ತೆ, ರೇಡಿಯೋ ಸಾರಂಗ ನಿರೂಪಕರಿಗೆ ಸೋಮವಾರದ ಶುಭ ಮಧ್ಯಾಹ್ನ. ಎಲ್ಲ ಕೇಳುಗ ಮಿತ್ರರಿಗೆ ಶುಭ ನಮಸ್ಕಾರಗಳು. ನಾನು ಸಂಕಪ್ಪ ಪೂಜಾರಿ, ಹಾಸನ ಜಿಲ್ಲೆ. ಈ ದಿನ ನಮಗೆ ನ್ಯಾಯವೇ ದೇವರು ಚಿತ್ರದಿಂದ ಆಕಾಶವೇ ಬೀಳಲಿ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅಂದ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಶ್ರೋತೃಗಳೇ, ಕೇಳ್ತಾ ಇರೋದಿದ್ರೆ ಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಕೊನೆಯ ಎರಡು ಹಾಡುಗಳನ್ನು ನಾವು ನೋಡಲಿಕ್ಕೆ ಹೋದರೆ, ಎಸ್ ಮುಂದಿನ ಸಂದೇಶವನ್ನು ಮಾಡಿದವರು ಯಶ್ವಿತ್, ಇವರು ಕೊಣಾಜಿಯಿಂದ ಸಂದೇಶವನ್ನು ಮಾಡಿದ್ದಾರೆ. ಜೀವನದಿ ಮೂವಿಯಿಂದ ನನಗೆ ಎಲ್ಲೋ ಯಾರೋ ಹೇಗೋ ಸೋನು ನಿಗಮ್ ಅವರು ಹಾಡಿರುವ ಹಾಡು ಬೇಕಿತ್ತು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡು, ಜೀವನದಿ ಮೂವಿಯಿಂದ ವಿಷ್ಣುವರ್ಧನ್ ಅವರು ನಟಿಸಿರುವಂಥ ಈ ಒಂದು ಹಾಡು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ರೋಹಿತ್, ಇವರು ಬಿಕ್ರನಕಟ್ಟೆಯಿಂದ ಎಸ್ ಬಾಸ್ ಮೂವಿಯಿಂದ ಏಕ್ ದಿನ್ ಆಪ್ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ, ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ. ಹಾಗೆಯೇ ಇದು ಇವತ್ತಿನ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ SMS ಆಧಾರಿತದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 107.8 FM. ಸೊ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಗುಡ್ ಈವ್ನಿಂಗ್, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಮ್ಮ ಹೆಣ್ಣು ಮಕ್ಕಳ ಶಕ್ತಿಯನ್ನು ನಾನು ಹೇಳ್ತಾನೆ ಇರಬೇಕು. ಅದು ನಮಗೆ ಏನಂದರೆ ನಮ್ಮ ಎಲ್ಲ ಕೆಲಸಗಳಿಗೆ ಅದು ನಮಗೆ ಪ್ರಚೋದನೆಯನ್ನು ನೀಡುತ್ತದೆ, ನಮಗೆ ನಮ್ಮ ಬದುಕಲ್ಲಿ ಉತ್ಸಾಹವನ್ನು ಕೊಡುತ್ತದೆ. ಶಿಕ್ಷಣ, ರಾಜಕೀಯ, ಸ್ವಾತಂತ್ರ್ಯ ಹೋರಾಟ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅನೇಕ ಮಹಿಳೆಯರು ನಮಗೆ ಇಂದಿಗೂ ಸಹ ಸ್ಫೂರ್ತಿಯಾಗಿದ್ದಾರೆ. ಪ್ರಮುಖ ಸಾಧಕಿಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರೋಜಿನಿ ನಾಯ್ಡು ಇವರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಮತ್ತು ಭಾರತದ ನೈಟಿಂಗೇಲ್ ಅಂತ ಹೇಳಿ ಕರೆಯಲ್ಪಡುತ್ತಾರೆ. ಇನ್ನು ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕಿ. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ಸ್ಥಾಪಿಸಿದರು. ಇನ್ನು ರಾಣಿ ಲಕ್ಷ್ಮೀಬಾಯಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಧೈರ್ಯಶಾಲಿ ಮಹಿಳಾ ಹೋರಾಟಗಾರ್ತಿ. ಇನ್ನು ಆನಂದಬಾಯಿ ಜೋಶಿ ಪಾಶ್ಚಾತ್ಯ ವೈದ್ಯಕೀಯ ಶಿಕ್ಷಣ ಪಡೆದ ಮೊದಲ ಭಾರತೀಯ ಮಹಿಳಾ ವೈದ್ಯೆ. ಇನ್ನು ರಜಿಯಾ ಬೇಗಂ ದೆಹಲಿ ಸುಲ್ತಾನರ ಆಳ್ವಿಕೆ ನಡೆಸಿದ ಮೊದಲ ಮತ್ತು ಏಕೈಕ ಮಹಿಳೆ. ಹಾಗೆಯೇ ನಮ್ಮ ತುಳುನಾಡಿನ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ. ಇವರೆಲ್ಲರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಕೇಳ್ತಾ ಇರಬೇಕು 107.8 FM. ಎಲ್ಲಿಗೂ ಹೋಗಬಾರ್ದು, ಯಾಕಂದರೆ ಇದೆಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ನೀವು ರೇಡಿಯೋದ ಎದುರಿಗೇ ಇರಬೇಕು. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ನಾನು ಇವಾಗ ಹೇಳಿದೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇದ್ರ ಬಗ್ಗೆ ನಾವು ಮಾತಾಡಬೇಕು. ಯಾಕಂದರೆ ಇದು ಸರೋಜಿನಿ ನಾಯ್ಡು ಅವರ ಜನ್ಮದಿನ. ಈಗ ಅವರ ಬಗ್ಗೆನೇ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಸರೋಜಿನಿ ನಾಯ್ಡು ಇವರ ತಂದೆ ವಿಜ್ಞಾನಿ ಮತ್ತು ತತ್ವಜ್ಞಾನಿಗಳಾದ ಅಘೋರೇನಾಥ್ ಚಟ್ಟೋಪಾಧ್ಯಾಯ ಅವರು. ಸರೋಜಿನಿ ನಾಯ್ಡುರವರು ಅವರ ತಂದೆ ತಾಯಿಯರ 8 ಮಕ್ಕಳಲ್ಲಿ ಮೊದಲನೆಯವರು. ಉರ್ದು, ತೆಲುಗು, ಇಂಗ್ಲಿಷ್, ಬೆಂಗಾಳಿ ಮತ್ತು ಪರ್ಷಿಯನ್ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಇವರು 12 ವಯಸ್ಸಿನಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮೇಲ್ದರ್ಜೆಯಲ್ಲಿ ಪಾಸಾಗಿ ರಾಷ್ಟ್ರಮಟ್ಟದಲ್ಲಿ ಕೀರ್ತಿಯನ್ನು ಪಡೆದರು. ಇವರ ತಂದೆ ಇವರು ಗಣಿತ ತಜ್ಞೆ ಆಗಬೇಕು ಅಥವಾ ವಿಜ್ಞಾನಿ ಆಗಬೇಕು ಅಂತ ಬಯಸಿದರು. ಆದರೆ ಸರೋಜಿನಿಯವರ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಕವಯಿತ್ರಿ ಆಗಬೇಕು ಅಂತ ಇಷ್ಟಪಟ್ಟಿದ್ರು. ಹಾಗಾಗಿ ಇವರು ಆಂಗ್ಲ ಭಾಷೆಯಲ್ಲಿ ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭಿಸಿದರು. ಹೈದರಾಬಾದಿನ ನಿಜಾಮರು ಇವರ ಕವಿತೆಗಳಿಂದ ಸ್ಫೂರ್ತಿಗೊಂಡು ವಿದೇಶದಲ್ಲಿ ಕಲಿಯಲು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ, ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. 16 ವಯಸ್ಸಿನಲ್ಲಿ ಇವರು ಮೊದಲು ಇಂಗ್ಲೆಂಡ್ನ ಕಿಂಗ್ಸ್ ಕಾಲೇಜಿನಲ್ಲಿ ಮತ್ತು ಆಮೇಲೆ ಕ್ಯಾಂಬ್ರಿಡ್ಜ್ನ ಗಿರ್ಟನ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಬಂಗಾಳದ ವಿಭಾಗವನ್ನು ತಡೆಯಲು ಸರೋಜಿನಿಯವರು 1905 ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದರು. ಈ ಸಮಯದಲ್ಲಿ ಇವರು ಗೋಪಾಲಕೃಷ್ಣ ಗೋಖಲೆ, ರವೀಂದ್ರನಾಥ ಟ್ಯಾಗೂರ್, ಮೊಹಮ್ಮದ್ ಅಲಿ ಜಿನ್ನಾ, ಅನಿಬೆಸೆಂಟ್, ಸಿ ಪಿ ರಾಮಸ್ವಾಮಿ ಅಯ್ಯರ್, ಮಹಾತ್ಮ ಗಾಂಧಿ ಮತ್ತು ಜವಾಹರಲಾಲ್ ನೆಹರುರವರನ್ನು ಭೇಟಿ ಮಾಡಿದರು. ಮಹಿಳೆಯರು ಅಡಿಗೆ ಮಾಡಲು ಮಾತ್ರ ಸೀಮಿತವಾಗಿಲ್ಲ ಎಂದು ಇವರು ಭಾರತದ ಮಹಿಳೆಯರನ್ನು ಎಚ್ಚರಗೊಳಿಸಿದರು. ಅವರನ್ನು ಅಡಿಗೆ ಮನೆಯ ಆಚೆಗೂ ಇರುವ ಪ್ರಪಂಚವನ್ನು ನೋಡಲು ಹೊರಬರುವಂತೆ ಪ್ರೇರೇಪಿಸಿದರು. ರಾಜ್ಯಗಳಲ್ಲಿರುವ ಒಂದೊಂದು ಜಿಲ್ಲೆಗಳಲ್ಲೂ ಸಂಚರಿಸಿ ಮಹಿಳಾ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳಿದರು. ಭಾರತದಲ್ಲಿ ಮಹಿಳೆಯರು ಸ್ವಗೌರವವನ್ನು ಪಡೆಯುವಂತೆ ಮಾಡಿದರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ 21 ತಿಂಗಳ ಕಾಲ ಗಾಂಧೀಜಿ ಮುಂತಾದ ನಾಯಕರೊಂದಿಗೆ ಜೈಲಿನಲ್ಲಿ ಕಳೆದರು. ಸ್ವಾತಂತ್ರ್ಯ ಬಂದ ನಂತರ ಸರೋಜಿನಿಯವರು ಉತ್ತರ ಪ್ರದೇಶದ ರಾಜ್ಯಪಾಲರಾದರು. ಇವರು ಮೊದಲನೆಯ ಮಹಿಳಾ ರಾಜ್ಯಪಾಲರು. ಸರೋಜಿನಿಯವರು ತಮ್ಮ ಕಚೇರಿಯಲ್ಲಿ 2 ಮಾರ್ಚ್ 1949 ನಿಧನರಾದರು. ಇವರ ಸಾಧನೆಯನ್ನು ನೋಡಿದಾಗ ನನಗೆ ನೆನಪಾಗುವುದು ವಂದನೇ ವಂದನೇ. ಇವರಿಗೆ ಕೋಟಿ ಕೋಟಿ ಬಾರಿ ನಮಸ್ಕರಿಸಿದರೂ ತಪ್ಪಲ್ಲ. ಈಗ ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಸಾಧನೆಯನ್ನ ತೋರಿದಂತಹ ಮಹಿಳೆಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಎರಡನೇದಾಗಿ ನಾನು ಯಾರ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದೇನೆ ಹೇಳಿದ್ರೆ, ಸಾವಿತ್ರಿ ಬಾಯಿ ಪುಲೆ. ಈ ಸಾವಿತ್ರಿ ಬಾಯಿ ಪುಲೆ ಅವರು 1831 ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದ್ರು. ಬಾಲ್ಯದಲ್ಲಿ ಸಾವಿತ್ರಿಬಾಯಿ ಪುಲೆಯವರು ಜ್ಯೋತಿಬಾ ಪುಲೆಯವರನ್ನ ಲಗ್ನ ಮಾಡಿದ್ರು. ಅವರ ಯಶಸ್ಸು ಶ್ರೇಯಸ್ಸಿನ ವಿಕ್ರಮ ಪಾಲು ಜ್ಯೋತಿಬಾ ಪುಲೆಯವರದಾಗಿತ್ತು. ಶ್ರೀ ಶಿಕ್ಷಣವನ್ನ ತೆರೆದ ಕೀರ್ತಿ ಜ್ಯೋತಿಬಾ ಪುಲೆಯವರಿಗೆ ಸಲ್ಲಬೇಕು. ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಪುಲೆ ಮದುವೆಯಾದಾಗ ಅವರಿಗೆ ಕೇವಲ 8 ವರ್ಷ ವಯಸ್ಸು. ಜ್ಯೋತಿಬಾ ಪುಲೆ ಅವರಿಗೆ 13 ವರ್ಷ ವಯಸ್ಸಾಗಿತ್ತು. ಸಾವಿತ್ರಿಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ. ಪತಿ ಜ್ಯೋತಿಬಾ ಅವರೇ ಗುರುಗಳು. 1847 ಸಾವಿತ್ರಿಬಾಯಿ ಶ್ರೀಮತಿ ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿಯನ್ನ ಪಡೀತಾರೆ. ಅವರಿಗೆ ಆವಾಗ 17 ವರ್ಷ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿಯಾದಂತಹ ಮೊದಲ ಶಿಕ್ಷಕಿಯಾದರು. ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿ ಬಾಪುಲೆ. ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿಸಹಗಮನ ಪದ್ಧತಿ, ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು, ಅಬಲಾಶ್ರಮವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದು ಕೂಡ ಕೊಟ್ಟಿದೆ. ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮ್ಮ ಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿದವರು ಈ ಸಾವಿತ್ರಿಬಾಯಿ ಪುಲೆ. ಇವರ ಸಾಧನೆಗೆ ನಮ್ಮ ಕಡೆಯಿಂದ ಸಾವಿರ ಸಾವಿರ ಚಪ್ಪಾಳೆಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದ್ರಿ. ನಾನು ಮಂಜುಳಾ. ಸಾಧನೆ ತೋರಿದಂತಹ ಮಹಿಳೆಯರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೆ. ಇವರೆಲ್ಲರ ಸಾಧನೆಗಳು ನಮ್ಮ ಬದುಕಿಗೆ ಕೂಡ ಸ್ಫೂರ್ತಿಯನ್ನ ಕೊಡ್ತದೆ. ಮುಂದೆ ನಾನು ಮಾತನಾಡುವವರು, ಇವರು ಪಾಶ್ಚಾತ್ಯ ವೈದ್ಯಕೀಯ ಪದವಿ ಪಡೆದ ಮೊಟ್ಟ ಮೊದಲ ಮಹಿಳಾ ವೈದ್ಯೆ. ಅಮೆರಿಕದ ನೆಲದ ಮೇಲೆ ನಡೆದ ಮೊದಲ ಹಿಂದೂ ಮಹಿಳೆ ಎಂಬ ಹೆಗ್ಗಳಿಕೆಯೂ ಇವರಿಗೆ ಸಲ್ಲುತ್ತದೆ. ಇವರ ಪತಿ ಗೋಪಾಲರಾವ್ ಅವರು ಮಹಾರಾಷ್ಟ್ರದ ಕಲ್ಯಾಣದಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ತದನಂತರ ಇವರಿಗೆ ಅಲಿಬಾಗ್ ಮತ್ತು ಕಲ್ಕತ್ತಾಗೆ ವರ್ಗಾವಣೆಯಾಯಿತು. ಗೋಪಾಲರವರು ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎಂಬ ಮನೋಭಾವದವರಾಗಿದ್ದರು. ಆನಂದಿಬಾಯಿಯವರ ಚುರುಕುತನವನ್ನು ನೋಡಿ ಅವರ ಶಿಕ್ಷಣಕ್ಕೆ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಆನಂದಿಬಾಯಿಯವರು ತಮ್ಮ 14ನೇ ವಯಸ್ಸಿನಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆದರೆ ಉತ್ತಮ ಚಿಕಿತ್ಸಾ ಸೌಲಭ್ಯಗಳಿಲ್ಲದ ಕಾರಣ 10 ದಿನಗಳ ನಂತರ ಮಗು ಕೊನೆಯುಸಿರನ್ನು ಎಳೆಯಿತು. ಇದು ಆನಂದಿಬಾಯಿಯವರ ಜೀವನದಲ್ಲಿನ ಬಹಳ ಮುಖ್ಯವಾದ ಘಟ್ಟ. ಅಂದೇ ಅವರಲ್ಲಿ ವೈದ್ಯರಾಗಬೇಕೆಂಬ ಛಲ ಹುಟ್ಟಿತು. ಪತಿ ಗೋಪಾಲರಾವ್ ಅವರ ಸಹಕಾರದಿಂದ ಆನಂದಿಬಾಯಿ ಅವರು ಪಾಶ್ಚಾತ್ಯದಲ್ಲಿ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ವೈದ್ಯಕೀಯ ಪದವಿ ಪಡೆಯಲು ಸಿದ್ಧರಾದರು. ಅದಕ್ಕಾಗಿ ಅವರ ಪತಿ 1880ರಲ್ಲಿ ಅಮೆರಿಕದ ಮಿಷನರಿ ರಾಯಲ್ ವೆಲ್ಡರ್ಗೆ ಪತ್ರವನ್ನು ಬರೆದರು. ಆನಂದಿಬಾಯಿಯವರ ಈ ನಿರ್ಧಾರಕ್ಕೆ ಅನೇಕ ಬ್ರಾಹ್ಮಣ ಸಮಾಜದವರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಪತಿಯ ನಿರಂತರ ಬೆಂಬಲ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಅದೇ ಛಲದಿಂದ 1883ರಲ್ಲಿ ಕೊನೆಗೂ ಅವರು ಅಮೆರಿಕಕ್ಕೆ ತೆರಳಿದರು. ಅಲ್ಲಿನ ಡ್ರೆಕ್ಸಿಲ್ ಮಹಿಳಾ ವೈದ್ಯಕೀಯ ವಿಶ್ವವಿದ್ಯಾನಿಲಯವನ್ನು ಸೇರಿಕೊಂಡರು. ಆನಂದಿಬಾಯಿಯವರು ಯಾವಾಗಲೂ ಅವರಿಗೆ ಏನಂದರೆ ಒಂಥರ ನಿಶ್ಯಕ್ತಿ, ತಲೆನೋವು, ಶೀತ, ಜ್ವರ ಇದರಿಂದ ಯಾವತ್ತೂ ಅವರು ಬಳಲ್ತಾ ಇದ್ರು. ಆದರೂ ಧೃತಿ ಕೆಡದೆ ಓದಿನತ್ತ ಗಮನವನ್ನು ಹರಿಸಿದರು. ಎಲ್ಲ ಕಷ್ಟಗಳ ನಡೆಯೂ ಕೊನೆಗೆ 11 ಮಾರ್ಚ್ 1886ರಲ್ಲಿ ವೈದ್ಯಕೀಯ ಪದವಿಯನ್ನು ಇವರು ಪಡೀತಾರೆ. ಇವರ ಈ ಸಾಧನೆಯನ್ನು ರಾಣಿ ವಿಕ್ಟೋರಿಯಾರವರು ಸಹ ಹೊಗಳಿದರು. ತದನಂತರ ಭಾರತಕ್ಕೆ ವಾಪಸ್ಸಾದ ಇವರಿಗೆ ಅದ್ಧೂರಿಯ ಸ್ವಾಗತವನ್ನು ಕೋರಲಾಯಿತು. ಇವರನ್ನು ಕೊಲ್ಲಾಪುರದ RCSM ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು CPR ಆಸ್ಪತ್ರೆಯ ಮಹಿಳಾ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ದುರದೃಷ್ಟವಶಾತ್ ಆನಂದಿಬಾಯಿಯವರು ತಮ್ಮ 22ನೇ ವಯಸ್ಸಿನಲ್ಲಿ ಅನಾರೋಗ್ಯದ ಕಾರಣ ಕೊನೆಯುಸಿರನ್ನು ಎಳಿತಾರೆ. ಸೊ ಕೇಳ್ತಾ ಇದ್ದೀರ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

Sì.

Sí.

ಸಾವಿರದ 240 ಇನ್ನು ಇವರ ಆಡಳಿತದ ವೈಶಿಷ್ಟ್ಯ ದೆಹಲಿಯ ಸಿಂಹಾಸನವನ್ನೇರಿದ ಮೊದಲ ಮಹಿಳಾ ಆಡಳಿತಗಾರ್ತಿ. ಆಮೇಲೆ ಇವರು ಏನಂದ್ರೆ ಪುರುಷರಂತೆ ಉಡುಪು ಧರಿಸಿ ಯುದ್ಧಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. 1240 ಅಲ್ತೂರಿಯ ಜೊತೆಗಿನ ಹೋರಾಟದಲ್ಲಿ ಸೋತ ನಂತರ ಇವರು ಕೊಲ್ಲಲ್ಪಟ್ಟರು. ಇತಿಹಾಸದಲ್ಲಿ ರಜಿಯಾ ಸುಲ್ತಾನ್ ಅವರನ್ನು ಅವರ ದಕ್ಷ ಆಡಳಿತ ಮತ್ತು ಧೈರ್ಯಕ್ಕಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಮೊದಲ ಮಹಿಳಾ ಸುಲ್ತಾನ್ ಇವರು, ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನ ಏರಿದ ಮೊದಲ ಮತ್ತು ಕೊನೆಯ ಮುಸ್ಲಿಂ ಮಹಿಳಾ ಆಡಳಿತಗಾರ್ತಿ. 1236 ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರು ಪಿತೃಪ್ರಭುತ್ವದ ನಿಯಮಗಳನ್ನು ಧಿಕ್ಕರಿಸುತ್ತಾರೆ. ಸಮರ್ಥ ಆಡಳಿತಗಾರ್ತಿಯಾಗಿ ಮತ್ತು ಸೈನ್ಯದ ಮುಖ್ಯಸ್ಥೆಯಾಗಿ ಯುದ್ಧಗಳಲ್ಲಿ ಆನೆಯ ಮೇಲೆ ಸವಾರಿಯನ್ನು ಮಾಡ್ತಾ ಯುದ್ಧವನ್ನು ಮಾಡಿದಂಥ ಧೀಮಂತೆ ಈಕೆ. ಇವರು ಹೇಗೆ ಆಡಳಿತದಲ್ಲಿ ಸುಧಾರಣೆಯನ್ನು ಮಾಡ್ತಾರೆ ಹೇಳಿದರೆ, ನ್ಯಾಯಯುತ ಆಡಳಿತ ಆಗಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡ್ತಾರೆ. ವ್ಯಾಪಾರ ಮತ್ತು ಕೃಷಿಯನ್ನು ಉತ್ತೇಜಿಸ್ತಾರೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸಿದ್ರು. ಈ ರಜಾ ಬೇಗಂ ತನ್ನ ಮುಖದ ಮೇಲಿನ ಪರದೆಯನ್ನು ಅಂದ್ರೆ ಪರ್ದಾ ಇದನ್ನ ತೆಗೆದು ಹಾಕಿದ್ರು ಮತ್ತೆ ಪುರುಷರ ಉಡುಪನ್ನು ಧರಿಸಿದ್ರು. 1238 ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸೋ

aktarı.

ಅಬ್ಬಕ ಚೋಟ ತುಳುನಾಡಿನ ಮತ್ತು ಮೊದಲ ತುಳುವ ರಾಣಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ಇವರು ಚೌಟ ರಾಜವಂಶಕ್ಕೆ ಸೇರಿದವರು ಮತ್ತು ಬಲಿಷ್ಠ ಕಡಲ ರಾಣಿಯಾಗಿ ಪೋರ್ಚುಗೀಸರ ದಾಳಿಯನ್ನು ಸುಮಾರು 4 ದಶಕಗಳ ಕಾಲ ಇವರು ತಡೆ ಹಿಡಿತಾರೆ. ಅವರ ಧೈರ್ಯಕ್ಕಾಗಿ ಅವರನ್ನು ಅಭಯ ರಾಣಿ ಅಂದರೆ ಫಿಯರ್ಲೆಸ್ ಕ್ವೀನ್ ಎಂದು ಕರೆಯಲಾಗುತ್ತದೆ. ರಾಣಿ ಅಬ್ಬಕ್ಕನ ಕುರಿತು ಪ್ರಮುಖ ಅಂಶಗಳು ಹೇಳುದಿದ್ರೆ, ಇವರು ಉಳ್ಳಾಲವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಸಾಹತುಶಾಹಿ ವಿರುದ್ಧ ಹೋರಾಡಿದ ಆರಂಭಿಕ ಭಾರತೀಯರಲ್ಲಿ ಇವರು ಒಬ್ಬರು. ಪೋರ್ಚುಗೀಸರನ್ನು 4 ದಶಕಗಳ ತಡೆದಿದ್ದರಿಂದ ಇವರಿಗೆ ಅಭಯರಾಣಿ ಎನ್ನುವ ಬಿರುದು ಇದೆ. ಭಾರತ ಸರ್ಕಾರವು ರಾಣಿ ಅಬ್ಬಕ್ಕಳ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ. ಇನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಹಡಗಿಗೆ ರಾಣಿ ಅಬ್ಬಕ್ಕ ಮಹಾದೇವಿ ಅಂತೇಳಿ ಹೆಸರಿಡಲಾಗಿದೆ. ಸೊ ಇವತ್ತು ಹಲವಾರು ಸಾಹಸವನ್ನು ಮಾಡಿದಂತಹ ಮೊದಲ ಹೋರಾಟಗಾರ್ತಿಯರ ಬಗ್ಗೆ ನಾನು ಹೇಳಿದೆ. ಇನ್ನಷ್ಟು ವಿಷಯವನ್ನು ಮಾತಾಡ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಮೊದಲಿಗೆ ಸಾಧನೆಯನ್ನು ಮಾಡಿದಂಥ ಮಹಿಳೆಯರ ಬಗ್ಗೆ ಹೇಳಿದೆ, ಇನ್ನು ಹಲವಾರು ಹೆಸರುಗಳಿದೆ, ಅವರ ಬಗ್ಗೆ ಒಂದು ಚುಟುಕು ಪರಿಚಯವನ್ನು ಕೊಡ್ತಾ ನಾನು ಹೋಗ್ತೇನೆ. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ರಾಷ್ಟ್ರಾಧ್ಯಕ್ಷೆಯಾಗಿದ್ದರು, ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ. ಜುಲೈ 25, 2007 ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ, ಭಾರತದ ಮೊದಲ ಮಹಿಳಾ ಪೈಲಟ್ ಸರಳಾ ಥಕ್ರಾಲ್, ಇನ್ನು ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ ಸುರೇಖಾ ಯಾದವ್, ಭಾರತದ ಮೊದಲ ರಫೇಲ್ ಪೈಲಟ್ ಫ್ಲೈಟ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಷ್ಣಾನಿ, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಮದರ್ ತೇರೆಸಾ, ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಲೀಲಾ ಸೇಠ್, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್, ವಿಶ್ವಸುಂದರಿಯಾದ ಮೊದಲ ಭಾರತೀಯ ಮಹಿಳೆ ಮಿಸ್ ರೀಟಾ ಫರಿಯಾ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅಷ್ಪೂರ್ಣಾದೇವಿ, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಕಮಲ್ಜೀತ್ ಕೌರ್ ಇವರುಗಳೆಲ್ಲ. ಸೊ ಇವರನ್ನು ನಾವು ಯಾವತ್ತೂ ನೆನಪಿಸಬೇಕು, ಯಾಕಂದರೆ ಅವರ ಸಾಧನೆಗಳು ನಮಗೆ ದಾರಿದೀಪವಾಗಬೇಕು. ಸೊ ಇವರೆಲ್ಲರ ಸಾಧನೆಯನ್ನು ನೋಡಿದಾಗ ಸ್ತ್ರೀ ಯಾವತ್ತೂ ಅಬಲೆಯಲ್ಲ, ಸಬಲೆ ಅಂತ ಹೇಳಿ ನಾವು ಹೇಳ್ಬೋದು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸಿರು ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನ್ನು ತಂಗಾಳಿಯ ಬೆರಳು ಸವರಿ ಹಕ್ಕಿ ಗಿಲುಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಇವರ ಈ ಎಲ್ಲ ಸಾಧನೆಗಳಲ್ಲಿ ನಾವು ನೋಡಬಹುದು. ಇವರೆಲ್ಲರೂ ಮಾಡಿದ ಸಾಧನೆಗಳು ನಮ್ಮ ಬದುಕಿಗೆ ಅವು ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮ ಎದುರಿಗೆ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ದಿವಸ ಮಧ್ಯಾಹ್ನ ಬಸವಣ್ಣವರು ದಾಸೋಹ ಮುಗಿಸಿ ಒಳಗೆ ಬರ್ತಿರ್ಬೇಕಾದ್ರೆ ಅವ್ರ ಮನೆ ಗೊಲ್ಲ ಓಡಿ ಬರ್ತಾನೆ. ಗೊಲ್ಲ ಓಡಿ ಬಂದು ಉದ್ವೇಗದಿಂದ ಹೇಳ್ತಾನೆ, ಅಯ್ಯ ಅಯ್ಯ, ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳನ್ನು ಕಳ್ಳರು ಕದ್ದೊಯ್ದರು, ಆದರೆ ಕಳ್ಳರು ಬಂದದ್ದು ಭಕ್ತರ ವೇಷ ಹಾಕ್ಕೊಂಬಂದಿದ್ರು. ನೋಡಿ, ಯಾವಾಗಲೂ ಭಾಳ ಕಷ್ಟ ಇದೆ, ಯಾರು ಯಾವಾಗಲೂ ಯಾವ ವೇಷ ಹಾಕ್ಕೊಂಬರ್ತಾರೋ. ಭಕ್ತರ ವೇಷದಲ್ಲಿದ್ದಂಥ ಕಳ್ಳರು ಬಂದು ನಿಮ್ಮ ಹಸುಗಳನ್ನೆಲ್ಲ ತೊಗೊಂಡು ಹೋದರು ಅಂತ ಹೇಳ್ತಾರೆ. ಹೋದ ತಕ್ಷಣ ಅವನು ಸಮಾಧಾನ ಮಾಡ್ತಾರೆ ಬಸವಣ್ಣವ್ರು. ಹೇಳಿ, ಏನು ಹೇಳಬೇಕು, ನಾವೆಲ್ಲ ಇದ್ರೆ ಏನು ಮಾಡ್ತಿದ್ವಿ, ನೀನೇನು ಮಾಡ್ತಿದ್ಯೋ ಅವಾಗ ತೊಗೊಂಡು ಹೋಗ್ಬೇಕಾದ್ರೆ? ತಕ್ಷಣ ಹೇಳೋದಲ್ವ, ಯಾರಿಗಾದರೂ ಹಸುಕರು ಸುಮ್ಮನೆ ಕೂತಿದೆಯಾ ಅಂತ ಕೂಗಾಡ್ತಾ ಇದ್ರು ಎಲ್ಲರೂ. ಬಸವಣ್ಣ ಅವನಿಗೆ ಬುದ್ಧಿ ಹೇಳ್ತಾರೆ. ಅವನಿಗೇನು ಬುದ್ಧಿ ಹೇಳ್ತಾರೆ ನೋಡಿ, ಹೇಗಿದೆ ಬುದ್ಧಿ ಇಲ್ಲದ ಗೊಲ್ಲ. ವಚನ ಎಷ್ಟು ಚೆನ್ನಾಗಿದೆ ನೋಡಿ, ಬುದ್ಧಿ ಇಲ್ಲದ ಗೊಲ್ಲ. ಭಕ್ತರೇನು ಕಳ್ಳರೆ, ಭಕ್ತರೇನು ಕಳ್ಳರೆ, ಸುಮ್ಮನಿರು, ಬೊಬ್ಬಿಡಬೇಡ, ಜಾಸ್ತಿ ಕೂಗಾಡಬೇಡ ನೀನು. ಭಕ್ತರು ಬಂದು ತಮ್ಮ ಒಡವೆಯ ತಾವು

ಹಸು ಅವರು ತೊಗೊಂಡು ಹೋದರು ಅಂತೀಯಲ್ಲ ನೀನು. ನನ್ನ ಹಸು ಕೊಟ್ಟವ್ರು ಯಾರು? ಅವನೇ ಸಂಘ ಬಸವಣ್ಣನೇ ಕೊಟ್ಟದ್ದು. ತೊಗೊಂಡು ಹೋದವ್ರು ಯಾರು? ಸಂಘ ಬಸವಣ್ಣನ ಶಿಷ್ಯರೇ ತೊಗೊಂಡು ಹೋದದ್ದು. ಆದ್ದರಿಂದ ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಉಂಬವನು, ಸಂಘನೇ ಓಡುವವನು ಅಂದ್ಬಿಟ್ಟು ಹಸುಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಪಾಪ ಒದ್ದಾಡ್ತಾವೆ ಹಸುಗಳು, ಕರುಗಳಿಲ್ಲೇ ಇದ್ದಾವೆ. ಅದಕ್ಕೆ ಕರುಗಳನ್ನು ಬಿಡಿರಿ, ಕರುಗಳನ್ನು ಬಿಡಿರಿ. ಮೊಲೆ ತೊರೆದು ಮರುಗು ಕರುಗಳು, ಮಕ್ಕಳುಗಳ ಅವ್ಯಗಳು ನೋಯಲಾಗದು, ತಕ್ಷಣ ಬಿಡಿರಿ. ಆ ಕರುಗಳನ್ನು ಬಿಡ್ರಿ, ತಾಯಿ ಹತ್ರ ಹೋಗ್ಲೇವು, ಭಾವತ್ ಕಾಡಿಸ್ಬಾರ್ದು, ಅದನ್ನು ಕಾಡಿಸ್ಬಾರ್ದು ಅಂತ ಹೇಳಿ ದಯೆಯನ್ನು ತೋರಿದಂಥ ಮನುಷ್ಯ.

0: Radio Sarang 107.8 FM.
1: ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅವ್ಯಾವಹಾರಿಕ ಅಂತ ಅನ್ಸೋದಿಲ್ವಾ? ಕಳ್ಳರು ತಗೊಂಡು ಹೋಗ್ತಾರೆ ಅಂದರೆ ಆ ಕರುಗಳನ್ನು ಬಿಟ್ಬಿಡಿ ಅನ್ನೋದು, ಕಳ್ಳರು ಶಿವವೇಷ ಶಿವಭಕ್ತರ ವೇಷ ಹಾಕೊಂಡು ಬಂದಿದ್ದಾರೆ ಅಂದರೆ ಕಳ್ಳತನ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾಗಲಿ. ಆದರೆ ಇವತ್ತು ನಾವು ನೋಡಿದ್ದೀವಿ ಯಾವ್ಯಾವ ವೇಷದಲ್ಲಿ ಬಂದು ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೇವೆ ನಾವು. ಆದರೆ ಇವತ್ತಿಂದ ಅವತ್ತಿಗೆ ಸಮೀಕರಿಸೋಕ್ಕಾಗಲ್ಲ. ಒಂದು ಮಾತು ನನಗೆ ಇಷ್ಟ ಆಗೋದು, ಯಾಕಂದರೆ ಯಾವಾಗಾದರೂ ನೀವು ಒಂದು ಥರದ ವೇಷ ಹಾಕ್ಕೊಂಡ್ರೆ ಆಗಿನ ಕಾಲದ ನಂಬಿಕೆ ಅಂದರೆ ಆ ಆವೇಶ ಅವತರಣ ಆಗ್ತದೆ ಅಂತ ಒಂದು ನಂಬಿಕೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ಗಾಂಧೀಜಿಯವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ, ಬಹುಶಃ 1924 ಅಂತ ಅನಿಸುತ್ತೆ, ಅಧಿವೇಶನಕ್ಕೆ ಬಂದಾಗ ಅವ್ರನ್ನ ಮುಂದೆ ಕೂಡಿಸಿ ಒಂದು ನಾಟಕ ಮಾಡಿದ್ರಂತೆ. ಸಣ್ಣ ಸಣ್ಣ ಮಾಳೆ ಹುಡುಗರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಗಾಂಧೀಜಿ ಮುಂದೆ ಕೂತು ನೋಡ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ, 6-7 ವರ್ಷ ಹುಡುಗಿನ ಭಾರತ ಮಾತೆ ಅಂತ ಸೀರೆ ಉಡಿಸಿ ಒಂದು ಧ್ವಜ ಇಟ್ಟು ನಿಲ್ಲಿಸಿದ್ದಾರೆ. ಆಕೆ ಹಾಗೆ ಕೈಗೆ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆ ನಾಟಕ ಹೇಗಿತ್ತು ಅಂದರೆ, ಭಾರತ ಮಾತೆ ಮ್ಲಾನ ಒದಳು ನಿಂತಿದ್ದಾಳೆ, ಮುಖದಲ್ಲಿ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾಳೆ, ಇಷ್ಟೊಂದು ಜನ ಮಕ್ಕಳಿದ್ದೀರಪ್ಪ, ನನಗೆ ಒಬ್ಬರೂ ಪಾರು ಮಾಡೋಕ್ಕಾಗಲ್ವೋ ನನ್ನ ದಾಸ್ಯದಿಂದ ಅಂತ ಕೇಳ್ತಾಳೆ. ಆಗ ಒಬ್ಬ ಹುಡುಗ ಬರ್ತಾನೆ, ಅತ್ಯಂತ ಪ್ರಭಾವಶಾಲಿಯ ಹುಡುಗ ಬರ್ತಾನೆ. ಅಮ್ಮ ಚಿಂತೆ ಮಾಡಬೇಡ, ನೀನು ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಬಂದು ಕೈ ಕಾಲು ಬೇಡಿ ಬಿಡಿಸ್ತಾನೆ, ಆಕೆ ಪಾದ ಮುಟ್ಟು ಹೇಳ್ತಾನೆ, ನಾನು ಚಿಂತೆ ಮಾಡಬೇಡ, ನೀನು ಸ್ವತಂತ್ರ ಕೊಡಿಸ್ತೇನೆ ನಾನು ಅಂತಾನೆ. ಆ ಹುಡುಗನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಾಟಕದಲ್ಲಿ ಮಾಡಿದರು. ಮುಂದೆ ಗಾಂಧಿ ಕೂತು ನೋಡ್ತಾ ಇದ್ರು. ಆ ನಾಟಕ ಮುಗಿದ್ಮೇಲೆ ದೊಡ್ಡ ಭಾಗ್ಯ ಅಲ್ವಾ ಹುಡುಗಿಗೆ ಗಾಂಧೀಜಿ ನೋಡೋದು. ಆ ನಾಟಕದ ಡೈರೆಕ್ಟರ್ ಯಾರಿದ್ರು ಆ ಹುಡುಗಿನ ಕರ್ಕೊಂಬರ್ತಾರೆ ಗಾಂಧೀಜಿ ಕಡೆಗೆ, ನಮಸ್ಕಾರ ಮಾಡು ಗಾಂಧೀಜಿಗೆ ಅಂತ ಹೇಳ್ತಾರೆ. ದೊಡ್ಡವರಲ್ವ ಗಾಂಧಿ, ನಮಸ್ಕಾರ ಮಾಡು ಅಂದಾಗ ಆ ಹುಡುಗಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಒಂದು ತಕ್ಕನೊಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ, ಆಕೆ ನಮಸ್ಕಾರ ಮಾಡೋಕೆ ಬಿಡೋಲ್ಲ, ಕೈ ಗಟ್ಟಿ ಹಿಡ್ಕೊಂಬಿಡ್ತಾರೆ. ಎಲ್ಲರೂ ನೋಡ್ತಿರೋ ಹಾಗೆ ಒಂಥರ ಆಶ್ಚರ್ಯ ಅದು. ಆಕೆ ಕೈ ಗಟ್ಟಿ, ಎಡಗೈಯನ್ನು ಗಟ್ಟಿ ಹಿಡಿದು ತಾವು ಬಗ್ಗಿ ತಮ್ಮ ಬಲಗೈಯಿಂದ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. 6 ವರ್ಷದ ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜನ ಏನಿದು ಪುಟ್ಟ ಹುಡುಗಿಗೆ ನಮಸ್ಕಾರ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಕೆ ಭಾರತ ಮಾತೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳೋ, ನನ್ನ ಕಣ್ಣಿಗೆ ಆಕೆ ಭಾರತ ಮಾತೆಯೇ ಹುಡುಗಿ ಅಲ್ಲ. ಮುಂದೆ ಆಕೆ ಒಳಗಡೆ ಹೋಗಿ ಆ ಬಟ್ಟೆಯೆಲ್ಲ ಚೇಂಜ್ ಮಾಡಿ ತನ್ನ ಡ್ರೆಸ್ ಹಾಕೊಂಬಂದಾಗ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡೇ ಮಾತಾಡ್ತಾರೆ ಆಕೆ. ಆದರೆ ಭಾರತ ಮಾತೆ ವೇಷ ಹಾಕ್ಕೊಂಡಾಗ ಆಕೆ ಭಾರತ ಮಾತೆ ಆವೇಶ ಇದೆ ಆಕೆಗೆ ಅಂತ. ಹಾಗೆ ಗಾಂಧೀಜಿ ಹೇಳಿದಂಥವ್ರು.

0: रेडियो सारंग 107.8 FM।
1: ಇನ್ನೊಂದು ಮಾತು ಹೀಗೆ ಇರ್ರಿ, ಆ ಒಂದು ಬಹುಶಃ ತಾವು ನೋಡಿದ್ದೀರಿ ಅನ್ಸುತ್ತೆ, ಆರ್ ಕೆ ನಾರಾಯಣ ಅವ್ರ ಗೈಡ್ ಅಂತ ಒಂದು ಸಿನಿಮಾ, ಅದು ಕಾದಂಬರಿ, ಅದು ಸಿನಿಮಾ ಮಾಡಿದೆ. ಅವನ ಕಳ್ಳ, ಫೋರ್ಜರಿ ಮಾಡಿದವನು, ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಹೋಗಿ ಕೂತಿದ್ದಾನೆ, ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಯಾವುದೋ ಗುಡಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಾಗ ಯಾರೋ ಒಬ್ಬರು ಪಾಪ ಚಳಿ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಚಳಿ ಆಗತ್ತಲ್ಲ ಅಂತ ಯಾರೋ ಒಬ್ಬರು ಸಾಧುಗಳು ಅವನ ಮೈ ಮೇಲೆ ಒಂದು ಶಾಲ್ ಹೊದಿಸಿ ಹೋಗ್ತಾರೆ. ಆ ಶಾಲ್ ಮೇಲೆ ಜೈ ಶ್ರೀರಾಮ್ ಹಿಂಗೇನೋ ಇರ್ತದೆ, ಅದಕ್ಕೆ ಕಾವಿ ಬಣ್ಣದ ಶಾಲೆ ಬಿದ್ದು ಮಲ್ಕೊಂಡು ಹಾಗೆ ಮಲ್ಕೋತಾನು. ಬೆಳಗ್ಗೆ ಯಾರೋ ಬಂದವರು, ಯಾರೋ ಸಾಧುಗಳು ಬಂದಿದ್ದಾರೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನು ಒಂದಿಷ್ಟು ಹಣ್ಣನ್ನು ಹಾಕೋಗ್ತಾರೆ. ನೋಡಿ, ಅವನಿಗೆ ಹಸಿವೆ ಆಗಿದೆ, ತಿನ್ನಬೇಕು. ಸ್ಲೋ ನಿಧಾನಕ್ಕೆ ಸುದ್ದಿ ಹದ್ದಕ್ಕೆ ಶುರು ಆಗುತ್ತೆ, ಯಾರೋ ಸಾಧುಗಳು ಬಂದು ಅವ್ನು ಹೋಗಂಗಿಲ್ಲ, ಎಲ್ಲೋ ಒಂದು ಸಿಕ್ಕಾಕೊಂಡಿದ್ದಾನೆ, ಗುಡಿಯಲ್ಲಿ ಇರಬೇಕು ಅವನು. ನೋಡಿ, ದಿನ ಸುದ್ದಿ ಆದಂಗೆ ಯಾರೋ ಸಾಧುಗಳು ಬಂದಿದ್ದಾರೆ ನಮ್ಮ ದೇಶದಲ್ಲಿ ಹೇಗಿದೆ ನೋಡಿ, ಕಾವ್ಯ ವೇಷ ಹಾಕ್ಕೊಂಡ ತಕ್ಷಣ ದೇವ್ ಸಾಧುಗಳು ಅಂತ ಹೇಳಿ ದಿನ ಜನ ಬರೋಕ್ಕೆ ಶುರು ಆಗ್ತಾರೆ, ಕಾಲು ಮುಟ್ಟು ನಮಸ್ಕಾರ ಶುರು ಆಗ್ತಾರೆ. ಯಾರೋ ಕೇಳ್ತಾರೆ, ಮಗಳೇ ಲಗ್ನ ಆಗಬೇಕಲ್ಲ, ಆಗಿಲ್ಲ ಅಂತಾರೆ, ಆಗತ್ತೆ ಮುಂದಿನ ವಾರ ಅಂತಾನೆ, ಆಗ್ಬಿಡುತ್ತೆ ಅದು. ಆದ ತಕ್ಷಣ ಏನು ಮಾತು ಶುದ್ಧಿ ಇದೆ ಅವ್ರದ್ದು ಹೇಳಿದ್ದಾಗ್ಬಿಡುತ್ತೆ ಗುರುಗಳು ಅಂತ ಶುರು ಆಗ್ಬಿಡುತ್ತೆ. ಆಗ್ಬಿಟ್ಟು ಎಲ್ಲಿವರೆಗೆ ಪ್ರಸಿದ್ಧ ಆಗ್ಬಿಡುತ್ತೆ ಅಂದರೆ ಊರಿನ ದೂರ ದೂರಿನ ಜನ ಬರೋಕ್ಕೆ ಶುರು ಆಗ್ತಾರೆ ಅವ್ನು ನೋಡೋದಕ್ಕೆ. ಅವನಿಗೊಂದ್ಸಲ ಮನಸ್ಸು ಚುಚ್ಚುತ್ತೆ, ಇಷ್ಟು ಜನ ಬಂದು ನಮಸ್ಕಾರ ಮಾಡ್ತಾರಲ್ಲ, ನಾನಾದರೂ ಕಳ್ಳ, ನಮಸ್ಕಾರ ಮಾಡ್ತಾರೆ, ನನ್ನ ಅಧಿಕಾರ ಇದೆಯಾ ಅಂತ ಅವನು ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆ ಹೋಗುತ್ತೆ. ಸಿನಿಮಾದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿರೋದು, ಮನಸ್ಸು ತುಂಬ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಆ ಊರಲ್ಲಿ ಮಳೆ ಬರಲ್ಲ 3 ವರ್ಷ, ಜನ ಊರು ಬಿಟ್ಟು ಹೋಗೋಕ್ಕಾಗುತ್ತೆ. ಎಲ್ಲರೂ ಅಂತಾರೆ, ನಿಮ್ಮಲ್ಲಿ ಮಹಾತ್ಮರಿದ್ದಾರಲ್ರಿ, ಅವ್ರನ್ನ ಯಾಕೆ ಕೇಳಬಾರ್ದು ಮಳೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಮಳೆ ಬರೋ ತನಕ ಉಪವಾಸ ಸತ್ಯಾಗ್ರಹ ಮಾಡೋದಾದರೆ ಮಳೆ ಬಂದ್ಬಿಡುತ್ತೆ. ಇವನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಅವನಿಗೆ ಗೊತ್ತು ನನ್ನಲ್ಲಿ ಏನೂ ಇಲ್ಲ ಅಂತ. ಆದರೆ ಜನ ನಂಬ್ಕೊಂಡಿರೋದು ನೀನು ದೊಡ್ಡ ಸಾಧು, ನೀನು ದೇವ್ರನ್ನ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ನನ್ನ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಆಯಿತು ಉಪವಾಸ ಕೂತ್ಕೋತೀನಿ, ಮಳೆ ಬರೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವನಿಗೆ ಏನೂ ಬರಲ್ಲ ಅವನಿಗೆ. ಆದರೆ ಅಷ್ಟೊತ್ತಿಗೆ ಮನಃಶುದ್ಧಿ ಹೇಗಾಗಿದೆ ಅಂದರೆ ಉಪವಾಸ ಮಾಡ್ತಾನೆ, ಪ್ರಾಮಾಣಿಕ ಉಪವಾಸ ಮಾಡ್ತಾನೆ. ಎಷ್ಟೋ ಸಲ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾನೆ, ಅವನು ಹೊರಗಡೆ ಕೂತ್ ಒಳಗಡೆ ತಿನ್ನಬರಬೇಕು ಅಂತ ಹೋಗ್ತಾನೆ. ತಿನ್ನೋಕೆ ಹೋದಾಗ ಅನಿಸುತ್ತೆ ಅಷ್ಟೊಂದು ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದೇನಲ್ಲ ನಾನು, ಬೇಡ ಅಂತ ನಿಜವಾಗ್ಲೂ ಉಪವಾಸ ಮಾಡ್ತಾನೆ. ಕೊನೆಗೆ ಅವನು ಕುಸಿದು ಬಿದ್ದಿನ ದೂರ ಕಾಣಿಸೋದಿಲ್ಲ ಅನ್ನೋ ಹೊತ್ತಿಗೆಲ್ಲಿ ಭಗವಂತ ಅತ್ಯಂತ ಆರ್ತನಾಗಿ ಹೇಳ್ತಾನೆ, ಭಗವಂತ ನನ್ನ ಸಲುವಾಗಿ ಬರಬೇಡ ಮರಯ್ಯ, ನನ್ನಲ್ಲಿ ಶಕ್ತಿ ಇದೆ ಅಂತ ಇಷ್ಟೊಂದು 1,000 ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರ ಶ್ರದ್ಧೆಗೋಸ್ಕರ ಆದರೂ ಬಾ ಮಳೆ ಬರಲಿ ಅಂತ ಬಿಡ್ಕೋತಾನೆ, ಮಳೆ ಬಂದ್ಬಿಡುತ್ತೆ. ನೋಡಿ ಹೇಗಿದೆ ಅಂತ. ಒಂದು ಸಲ ಆ ವೇಷ ಹಾಕ್ಕೊಂಡು ಅಭ್ಯಾಸ ಆಗಿ ಹೋದರೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗಿ ವೇಷಕ್ಕೆ ಸೇರಿಕೊಳ್ಳುತ್ತೆ. ಅದನ್ನು ಎಷ್ಟು ಚೆಂದಾಗಿ ಹೇಳ್ತಾರೋರು, ಶಿವವೇಷವು ಕಳವು ಒಂದಡಿಯಲ್ಲಿದ್ದೀತೆ,

0: Radio Sarang 107.8 FM.
1: ಒಳ್ಳೆಯ ಆಕಾರ ಕೂಡ ಒಳ್ಳೆಯ ವೇಷ ಕೂಡ ಒಳ್ಳೆ ಮನಸ್ಸನ್ನು ತರ್ತದೆ ಅನ್ನುವಂಥದ್ದು ಬಸವಣ್ಣ ಅವರ ನಂಬಿಕೆ. ಇದಕ್ಕಿಂತ ಒಂದು ವಿಶೇಷವಾದಂಥ ಘಟನೆ ತುಂಬ ಪರ್ಸ್ನಲ್ ಆಗಿರುವಂಥದ್ದು ಬಸವಣ್ಣವರಿಗೆ. ಮಹಾಮನೆಯಲ್ಲಿ ದಾಸೋಹ ಆಗ್ತಿರ್ಬೇಕಾದ್ರೆ ಗಂಗಾಂಬಿಕೆ ಸಹಾಯ ಮಾಡ್ತಿರ್ತಾರೆ ಬಸವಣ್ಣವರಿಗೆ ದಾನ ಮಾಡೋದಕ್ಕೆ. ಇದೆಲ್ಲ ಆಕೆ ಕಿವಿಯಲ್ಲಿ ಮುತ್ತಿನ ಒಲೆ ಹಾಕ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಲೆಂಕರಸ ಅಂತ ಒಬ್ಬ ಮನುಷ್ಯ, ಅವನು ಶಿವಭಕ್ತನೇ, ಇವ್ರ ಜೊತೆಗೆ ಇರೋವಂಥವನು. ಅವನಿಗೇನೋ ಆ ಕಿವಿಯಲ್ಲಿ ಹಾಕ್ಕೊಂಡು ಮುತ್ತಿನ ಒಲೆ ನೋಡ್ಬಿಡ್ತಾನೆ, ಅವನಿಗೇನು ತೊಗೋಬೇಕು ಅಂತ ಆಸೆ ಆಗುತ್ತೆ. ನೋಡಿ ಎಂಥ ವಿಚಿತ್ರ ಪರಿಸ್ಥಿತಿ ಇದು. ಬೇಕು ಅಂತವನು ಗಂಗಾಂಬಿಕೆ ಅವ್ರನ್ನ ಕೇಳಿದ್ರೆ ಕೊಟ್ಟೇ ಬಿಡ್ತಿದ್ರು, ತೊಂದರೆ ಇಲ್ಲ. ಅವನು ಕೇಳೋದಿಲ್ಲ ಕೊಡಿ ಅಂತ. ಇದು ಅವರ ಶಕ್ತಿಯನ್ನು, ಬಸವಣ್ಣವ್ರ ಶಕ್ತಿ ತೋರಿಸೋದಕ್ಕೆ ಮಾಡಿದಂಥ ಒಂದು ಅದ್ಭುತ ಘಟನೆ ಅಂತ ಹೇಳ್ತಾರೆ. ಆ ಲೆಂಕರಸ ಏನು ಮಾಡ್ತಾನೆ, ಮುತ್ತಿನ ಒಲೆ ಬೇಕು ಅಂದವನು ಕೇಳದೇನೆ ಹೋಗಿ ತಾನೇ ಕಿವಿ ಕೈ ಹಾಕಿ ತಕ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾರಿಗಾದ್ರೂ ಒಂದೇ ಸಲ ಬಂದು ಕಿವಿ ಕೈ ಹಾಕಿದ್ರೆ ಗಾಬರಿ ಆಗುತ್ತಲ್ಲ ಏನು ಅಂತೇಳಿ ಬಿಡಿಸ್ಕೊಳಕ್ಕೆ ಹಿಂಗೆ ಪ್ರಯತ್ನ ಮಾಡಿದ್ದಾರೆ. ಅವನು ಬಿಡ್ತಾ ಇಲ್ಲ, ಈಕೆ ಬಿಡಿಸ್ಕೊತಾ ಇದ್ದಾರೆ. ಆ ಕಿವಿ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಆ ಸುತ್ತಿದ ಜನರು ಅಯ್ಯೋ ಅಯ್ಯೋ ಅಯ್ಯೋ ಅಂತ ಕೂಗ್ತಾರೆ, ಲೆಂಕರಸ ಏನು ಮಾಡ್ತಾ ಇದ್ದಾನೆ ಅಂತ. ಅದನ್ನು ಕೇಳಿದಂಥ ಬಸವಣ್ಣ ಅಲ್ಲಿದ್ದವ್ರು ಓಡಿ ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ. ಸಂದರ್ಭ ಇದು, ಲೆಂಕರಸ ಬಂದು ಗಂಗಾಂಬಿಕೆ ಕಿವಿ ಕೈ ಹಾಕಿ ಒಲೆ ಕಿತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಆಕೆ ಬಿಡಿಸ್ಕೋಬೇಕು ಅಂತಾರೆ, ಕಿವಿ ಎಲ್ಲ ಕೆಂಪಾಗಿದೆ, ಒದ್ದಾಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅವರು? ಮತ್ತೊಬ್ಬರಾದ್ರೆ ಏನು ಮಾಡ್ತಾಯಿದ್ರು, ಅವನು ಹಿಡ್ಕೊಂಡು ಹೋಗೋದಿರೋ ನಾಲ್ಕು ಅಂತಿದ್ರು. ಯಾರಿವನು ಕಿವಿ ಕೈ ಹಾಕಿದ್ದಾನೆ, ಬೇಕಂದ್ರೆ ಕೊಡ್ತಿರ್ಲಿಲ್ವಾ ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಬೈಯೋದು ಯಾರಿಗೆ ಗೊತ್ತಾ, ಲೆಂಕರ್ಸೆ ಬೈಯೋಲ್ಲ, ಗಂಗಾಂಬಿಕೆಗೆ ಬೈತಾರೆ. ಗಂಗಾಂಬಿಕೆಗೆ ಬೈತಾರೆ, ಏನು ಬೈತಾರೆ? ನನ್ನ ದೇವರಾದ ಸಂಗಮನಾಥನ ಕೈ ನೊಂದುದು ಕೇಳುವುದಕ್ಕೆ ಮೊದಲೇ ಕೊಡದಿರೋ ಹೌದೇ? ಅವನು ಪಾಪ ಕಷ್ಟಪಟ್ಟು ತಗೋತಾ ಇದ್ದಾನೆ, ಕೈ ನೋಯಿಸ್ತಲ್ವ ಅವನು, ಮೊದಲೇ ಕೊಡಬೇಕಾಗಿತ್ತಲ್ಲ, ನೀನು ಯಾಕೆ ಕೊಡಲಿಲ್ಲ? ಬೈದೇ ಬಿಡ್ತಾನೆ ಹೆಂಡತಿಗೆ, ನೀನು ಕೊಡಬೇಕು, ಅವ್ರು ಕೇಳೋದಕ್ಕೆ ಮೊದಲೇ ಕೊಡಬೇಕಾಗಿತ್ತು. ಅವನು ಹತ್ರ ಬಂದಾಗ ನೋಡಬೇಕಾಗಿತ್ತು, ತಕ್ಷಣ ಕೊಡಬೇಕಾಗಿತ್ತು ನೀನು. ಅವನು ಕೈ ನೋಯಿಸೋದಿಲ್ವ ಪಾಪ ಕಷ್ಟಪಟ್ಟು ತಗೋಬೇಕಾದ್ರೆ? ಅದಕ್ಕೆ ಜನ ಇದು ಅನ್ಯಾಯ ಅನ್ಯಾಯ ಅಂದ್ರೆ ಸುತ್ತವ್ರು. ಏನು ಅವನಿಗೆ ಬೈಯೋದು ಬಿಟ್ಟು ಹೆಂಡತಿಗೆ ಬೈತಾರಲ್ಲ ಇವರು, ಅನ್ಯಾಯ ಅಂದಾಗ. ಅದಕ್ಕೆ ಅವರು ಒಂದು ಅದ್ಭುತವಾದಂಥ ಒಂದು ವಚನ ಅದು, ಹೇಗೆ ಹೇಳ್ತಾರೆ, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ? ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಅವರ ಪ್ರಕಾರ ಜಂಗಮರೆಲ್ಲರೂ ಒಡೆಯರು, ನಾನು ದಾಸ. ಒಡೆಯರು ಬಂದು ಕೇಳಿದ ಕೊಡಬೇಕಲ್ಲ ತಕ್ಷಣ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ? ಶಿವಭಕ್ತರ ನಡೆಯನೇನಾದರಾಗಲಿ ಅದನ್ನು ಸದಾಚಾರವೆನ್ನದಿರಲಾರೆ. ಅವ್ರ ನಡೆ ಏನೇ ಆದರೂ ಸದಾಚಾರವೇ ನನಗೆ. ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಹೆಂಗಿದೆ ನೋಡಿ ಅದು. ಅಕಸ್ಮಾತ್ತಾಗಿ ಜಂಗಮರು ಏನಾದರೂ ಕಳ್ಳತನಕ್ಕೆ ಹೊರಟರು ಅಂದರೆ ಅದು ಸದಾಚಾರನೇ ನನ್ನ ಮಟ್ಟಿಗೆ. ನಾನೇನು ಮಾಡ್ತೀನಿ ಗೊತ್ತಾ, ಕನ್ನದ ಉಳಿಯನ್ನು ಹಿಡಿಯುವೆ. ಕನ್ನದ ಉಳಿ ಅಂದರೆ ಕನ್ನ ಹಾಕಬೇಕಾದ್ರೆ, ಕಿಂಡಿ ಹಾಕ್ಬೇಕಾದ್ರೆ ಉಳಿಬೇಕಲ್ಲ, ನಾನೇ ತೊಗೊಂಡು ಹೋಗ್ತೀನಿ, ಉಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅವರು ಕಳ್ಳತನಕ್ಕೆ ಹೊರಟರೆ, ಅವ್ರು ಬರ್ದಾರವರು, ಕಳ್ಳತನಕ್ಕೆ ಹೊರಟರೆ ನಾನು ಕನ್ನದ ಉಳಿಯನ್ನು ಹಿಡಿಯುವೆ. ಸೆರೆ ಹಿಡಿಯಲು ಬಂದರೆ ಶರಣೆಂದು ಒಳಗಾಗುವೆ. ಹಿಂದ್ಕೊಂಡು ಮಾಡಿದ್ದಾರೆ, ಸೆರೆ ಹಿಡಿಯಲೆಂದು ಬಂದು ನಾನು ಹಿಡ್ಕೊಂಡು ಹೋಗಬೇಕು ಅಂತ ಬಂದರೆ ನಾನೇ ಶರಣಾಗಿಬಿಡ್ತೇನೆ ಅವರಿಗೆ. ಈ ನನ್ನ ದೇಹ ಪ್ರಾಣ ಮತ್ತು ಉಳಿದ ಸರ್ವಸ್ವವು ಅವರಿಗೆ ಅರ್ಪಿತ ಅಂತ ಹೇಳಿದರು.

0: Radio Sarang 107.8 FM.
1: ಒಂದ್ ಕಡೆ ಬರುತ್ತೆ ಚರ್ಚೆ ತುಂಬಾ ಆಗತ್ತೆ ಇದ್ರ ಬಗ್ಗೆ. ಕೆಲವರು ಮೋಸ ಮಾಡೋರು ಇದ್ರು ಅನ್ಸುತ್ತೆ ಕೆಲವರು. ಆದ್ರೆ ಬಸವಣ್ಣ ಹೇಳೋದು ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಏನ್ ಮಾಡಬೇಕು. ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಏನು ಬೇಕೋ ಸಿಕ್ಕಿರಲಿಲ್ಲ. ಮೊದಲನೇ ಬಾರಿಗೆ ಹತ್ತಿರ ಬಂದು ತಗೊಳ್ಳುವಂಥ ಶಕ್ತಿ ಆದರೂ ಬಂದಿದೆಯಲ್ಲ. ಶತಮಾನಗಳವರೆಗೆ ಅವ್ರನ್ನ ಎಷ್ಟು ದೂರ ಇಟ್ಟಿದ್ವಿ ಅಂದರೆ ಅಪೇಕ್ಷೆ ಮಾಡೋದೇ ತಪ್ಪು ಅನ್ನೋ ಹಂಗಾಗಿತ್ತು ಅವರು. ಆದರೆ ಈಗ ಹತ್ತಿರಕ್ಕೆ ಬಂದು ಅವ್ರು ಕೇಳಬೇಕು ಅಂತ ಧೈರ್ಯ ಬಂದಿದೆ, ತೊಗೋಬೇಕು ಅಂತ ಅನಿಸಿದೆ. ಹತ್ತಿರ ಬರೋಷ್ಟಾದರೂ ಧೈರ್ಯ ಬಂತಲ್ಲಪ್ಪ, ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಒಂದು ತಲೆಮಾರಾಗಲಿ, ತೊಗೊಂಡು ಹೋಗಲಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿ ಹೀಗಾದರೂ ಜನ ನಾನು ಹತ್ತಿರಕ್ಕೆ ಬರಲಿ, ಆ ಭೇದ ಅಳಿಸಿ ಹೋಗಲಿ ಅಂತ ಮಾಡಿದರು ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳೋ ಪ್ರಕಾರ ಬಸವಣ್ಣವರ ವಿಧಾನ ಅದು ಮನಸ್ಸನ್ನು ತಿದ್ದು ಹಾಗೆ. ಭಾಳ ಅದ್ಭುತ ಮಾತಿದು. ಯಾವಾಗ ತಿದ್ದೋಗೆ ಸಾಧ್ಯ ಇದೆ? ಹತ್ತಿರ ಬಂದಾಗ ತಾನೇ ಸಿದ್ದೋಗೆ ಸಾಧ್ಯ ಇರೋದು. ನಾನು ಒಂದು ಕಡೆಗೆ ಹೇಳಿದ್ದೆ, ನನ್ನ ಒಬ್ಬರು ಬರೋಡಾದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಭಾಳ ದೊಡ್ಡ ಸನ್ಯಾಸಿಗಳು, ಈ ಸ್ವಾಮಿನಾರಾಯಣ್ ಪದ್ಧತಿಯ ಅಧ್ಯಕ್ಷರು. ಅದೇನೋ ನನ್ನ ಮೇಲೆ ವಿಪರೀತ ಪ್ರೀತಿ ಇದೆ ಅವ್ರಿ. ಕೆಲವೊಂದ್ಸಲ ಏನಾಗುತ್ತೆ, ನಾನು ದಕ್ಷಿಣದವನು, ಅದು ಇರೋವಂಥ ಗುಜರಾತದಲ್ಲಿ ಇರುವಂಥದ್ದು, ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಏನು ಕೆಲಸ ಮಾಡೋದು ನನಗೆ ಫೋನ್ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರಿಗೂ ಫೋನ್ ಮಾಡಿ ದರ್ಶನ್ ದೇನಾ ಅಂತಾರೆ ಅವ್ರು ಫೋನಲ್ಲಿ, ಸ್ವಾಮೀಜಿ ದರ್ಶನ್ ದೇರೇ ಅಂತ. ಅಷ್ಟು ಬಡ್ಡವರು ಅವ್ರನ್ನ ಫೋನ್ ಮಾಡಿ, ಫೋನ್ ರಾತ್ರಿ 12-12 ಫೋನ್ ಮಾಡ್ತಾರೆ ಯಾವಾಗಲೂ. ಮಾಡಿಬಿಟ್ಟು, ಏನು ಸ್ವಾಮಿ ಏನಾದರೂ ಕೆಲಸ ಆಯ್ತಾ ಅಂತ. ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಮಾತಾಡಬೇಕು ಅನ್ನಿಸ್ತಪ್ಪ, ದಿಲ್ ಭರಗಾಯಿದೇಕೋ ಕರ್ಜಿ ಸಾಹೇಬ್ ಅಂತಾರೆ, ಮನಸ್ಸು ತುಂಬಿತು ಅಂತಾರೆ, ಅಷ್ಟೇ ಮಾತಾಡು. ಇದು ತುಂಬ ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಕಡೆ. ನಾನು ಅಲ್ಲಿದ್ದಂಥವ್ರು ಇದ್ದಾರಲ್ಲ ಕೆಲವರವ್ರ ಜೊತೆಗೆ, ಮರು 30-40 ವರ್ಷದಿಂದ ಅವ್ರು ಭಕ್ತರಾಗಿದ್ದವ್ರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು 10 ವರ್ಷದಿಂದ ಪರಿಚಯ ಆದವನು. ಅವ್ರಿಗೆ ಅನ್ನಿಸ್ತು, ಇವನು ಯಾವನು ದಕ್ಷಿಣ ಭಾರತದವನು, ಗುಜರಾತಿನೂ ಬರಲ್ಲ ಇವನಿಗೆ, ಇಷ್ಟು ಹತ್ತಿರ ಆಯ್ತಲ್ಲ ಸ್ವಾಮಿಗಳಿಗೆ. ಇದು ಎಲ್ಲ ಕಡೆ ಇರೋದು ಸ್ವಾಮಿ, ಎಲ್ಲ ಕಡೆ ಇರುವಂಥದ್ದು. ತುಂಬ ದೊಡ್ಡವ್ರು ಹತ್ತಿರ ಹೋದ ತಕ್ಷಣ ಉಳಿದವ್ರು ಸಿಟ್ಟು ಬರುತ್ತೆ, ಇವನು ಯಾವನು ಪ್ರಾಮಿನೆಂಟ್ ಆದ್ನಲ್ಲ ಇವನು ಅಂತ. ಅವ್ರೊಂದ್ಸಲ ಸರ್ ಮಾತು ಶುರು ಆಯಿತು, ಇದು ಯಾವನು ದಕ್ಷಿಣ ಭಾರತವನ್ನು ಕರ್ಕೊಂಬಂದಿದ್ದಾನೆ, ಗುಜರಾತಿನೂ ಅಲ್ಲ, ಸ್ವಾಮೀಜಿ ಯಾಕೆ ಹತ್ತಿರ ಇಟ್ಕೊಂಡಿದ್ದಾರೆ ಅವ್ರನ್ನ, ಏ ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತ ಒಂದಿದ್ದಿರಬೇಕು. ಅದಕ್ಕೆ ನನಗೆ ನ್ಯೂಯಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಯೂತ್ ಸನ್ವೆನ್ಷನ್ ಮಾಡಿದಾಗ ನನಗೆ ಮಾತಾಡು ಅಂದರು ಸ್ವಾಮೀಜಿ. ನಾನು ಅಲ್ಲೇ ಇದ್ದೆ ಅವಾಗ, ಹೋಗಿ ಮಾತಾಡಿದೆ, ಹೇಳಿದಿಷ್ಟೇ ಹೇಳಿದ್ದೆ ನಾನು ಅವ್ರಿಗೆ. ನನಗದು ಮೂಡ್ ಗೊತ್ತಾಗುತ್ತೆ ಜನರದು, ಏ ಭಾಳ ಮರ್ಯಾದೆ ಕೊಡ್ತಾರಲ್ಲ ಇವರಿಗೆ ಅಂತ ಸ್ವಲ್ಪ ಕೊರಕಲು ಇದ್ದಂಗೆ ಕಾಣಿಸ್ತದೆ ನನಗೆ. ಅದಕ್ಕೆ ನಾನೇ ಹೇಳಿಬಿಟ್ಟೆ ಅದನ್ನು ಮೊದಲು, ಅವ್ರಿಗಿಂತ ಮೊದಲು ಸ್ವಾಮೀಜಿ ಹೇಳೋಕೆ ಕಷ್ಟ ಆಗುತ್ತೆ. ನಾನು ಹೇಳಿದ ನಿಮ್ಮ ಕೆಲವರು ದುಃಖ ಆಗಿರಬೇಕು, ಏನು ಸ್ವಾಮೀಜಿ ಭಾಳ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಅಂತ ಹೇಳಿ ಕೆಲವ್ರು ಗೋಣ ಹಾಕಿದ್ರು. ಹೌದು ಹೌದು ಅಂತ ಸಭೆಯಲ್ಲಿ ನಿಜವಾಗ್ಲೂ ಗೊತ್ತಿತ್ತು ನನಗೆ ಅದು ಹೇಗಿದೆ ಅಂತ. ಅನಿಸಿತ್ತು, ನಾವು 30-40 ವರ್ಷದಿಂದ ಇದ್ದೀವಿ ಅವ್ರ ಶಿಷ್ಯರಾಗಿ, ನಮಗಿಂತ ಹೆಚ್ಚಿಗೆ ಅವನು ಪ್ರಿಯನಾಗಿದ್ದಾನಲ್ಲ, ಯಾಕೆ ಅಂತ ಅಂದ್ಕೊಂಡಿದ್ದೀರಿ? ಅದಕ್ಕೆ ಕಾರಣ ನಾನೇ ಹೇಳಿಬಿಡ್ತೀನಿ.

0: रेडियो सारंग 107.8 FM।
1: ಬಟ್ಟೆ ಮೇಲೆ ಬಟ್ಟೆ ಕೊಳಕಾಗಿದ್ರೆ ವಾಷಿಂಗ್ ಮಷಿನ್ಗೆ ಹಾಕ್ತೀರಿ ಅಥವಾ ಒಗಿತೀರಿ, ಸಾಬಾನು ನೆನೆಗಿಟ್ಟು ಒಗಿತೀರಿ, ಬಟ್ಟೆ ಕ್ಲೀನ್ ಶುದ್ಧ ಮಾಡ್ತೀರಿ. ಅಕಸ್ಮಾತ್ ಎಣ್ಣೆ ಏನಾದರೂ ಬಿದ್ದು ಜಾಸ್ತಿ ಒಂದು ಕಲೆ ಬಿದ್ದಿದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಹಾಗೆ ಉಜ್ಜಿ ಹಾಕಿದ್ರೆ ಆಗಲ್ಲ, ಅದು ವಾಷಿಂಗ್ ಮಷಿನಲ್ಲಿ ಸ್ವಚ್ಛ ಆಗಲ್ಲ. ಅದು ಅದಕ್ಕೇನು ಮಾಡ್ತಾರೆ ಗೊತ್ತಾ, ಅದಷ್ಟೇ ಭಾಗಕ್ಕೆ ಒಂದು ಡಿಟರ್ಜೆಂಟ್ ಹಾಕಿ ಜೋರಾಗಿ ಬ್ರಷಿಂದ ಉಜ್ಜಿ, ಇದನ್ನು ಕೆಮಿಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಾರೆ, ಕೈಯಿಂದಾನೇ ಉಜ್ಜಬೇಕು ಅದನ್ನು ಹಾಕಿ. ಉಳುಕಿದೆಲ್ಲ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೊಳೆ ಇದೆ, ವಾಷಿಂಗ್ ಮಷಿನ್ ಹಾಕಿದ್ರೆ ಹೋಗುತ್ತೆ, ಸ್ವಲ್ಪ ಜಾಸ್ತಿ ಕೊಳೆ ಅಲ್ವಾ, ಅದನ್ನು ಕೈಯಿಂದ ಉಜ್ಜಬೇಕು. ಹಾಗೆ ಬಹುಶಃ ಸ್ವಾಮಿಗಳಿಗೆ ನನ್ನಲ್ಲಿ ಜಾಸ್ತಿ ಕೊಳೆ ಕಂಡಿರಬೇಕು, ಅದು ಕೈಯಿಂದನೇ ಉಜ್ಜಬೇಕು ಅಂತ ಹತ್ತಿರ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವೆಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ಇರೋರು, ನನ್ನ ವಿಪರೀತ ಕೊಳೆ ನನ್ನಲ್ಲಿ ಇರೋದ್ರಿಂದ ಶುದ್ಧ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾರಿ ಖುಷಿಯಾಗ್ಬಿಡ್ತು, ಬಹಳ ಕೊಳೆಯನ್ನು ಬಂದಿದ್ದಾನೆ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ರು. ಉದ್ದೇಶ ಎಷ್ಟೇ, ಎಲ್ಲ ಕಡೆಯೂ ಆಗುವಂಥದ್ದಿದು ತಿದ್ದುವಂಥದ್ದು. ಒಬ್ಬ ಮನುಷ್ಯ, ನಾನು ಒಬ್ಬರು ಹೇಳ್ತೀನಿ, ಹೆಸರು ಹೇಳೋದು ಬೇಡ, ಒಬ್ಬರು ನಾವು ಒಂದು ಯಾವುದೋ ಧಾರ್ಮಿಕ ಸಂಸ್ಥೆ ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಅಪಾಯಿಂಟ್ ಮಾಡಿದ್ರು. ಆ ಸಂಸ್ಥೆಯ ಮುಖ್ಯಸ್ಥರು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಹೋಗಿ ಕೇಳಿದೆ ನಾನು, ಅಲ್ಲ ಇವ್ರನ್ನ ಹೆಂಗೆ ವೈಸ್ ಚಾನ್ಸಲರ್ ಮಾಡ್ಕೊಂಡ್ರಿ ನೀವು, ಅಷ್ಟು ಒಳ್ಳೆ ಅಭಿಪ್ರಾಯ ಜನರಲ್ಲಿ ಅವ್ರ ಬಗ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿದೆ ಅಂದ್ರೆ ಅವರು, ಗೊತ್ತಿದ್ರೆ ಯಾಕೆ ತೊಗೊಂಡ್ರಿ ಇವ್ರನ್ನ ವೈಸ್ ಚಾನ್ಸಲರ್ ಅಂತ ಅಂತ. ಮತ್ತು ಅವ್ನು ತಿದ್ದೋದು ಹೆಂಗೆ ಅಂದ್ರೆ, ಅವರು ದೂರ ಇದ್ದರೆ ತಿದ್ದೋಕ್ಕಾಗಲ್ಲ, ಹತ್ತಿರ ಇದ್ದರೆ ತಿದ್ದಬೇಕು. ಅವ್ರನ್ನ ಬಸವಣ್ಣವ್ರ ಐಡಿಯಾ ಹೆಂಗಿದೆ ನೋಡಿ, ಯಾರಾದರೂ ಬರಲಿ ಕೇಳ್ಕೊಳ್ಳಿ, ಹತ್ತಿರ ಬರಲಿ, ಹತ್ತಿರ ಬಂದ್ರೆ ತಾನೇ ಕಾಂಟ್ಯಾಕ್ಟ್ ಪ್ರಾಸೆಸ್ ಶುರು ಆಗೋದು. ಅದಕ್ಕೆ ಅವು ಕಳ್ಳತನ ಮಾಡ್ತಾರೋ ಬೇಡ್ತಾರೋ ಬರಲಿ, ಹತ್ತಿರ ಬರಲಿ, ಅಲ್ಲಿವರೆಗೂ ದೂರ ದೂರ ಇದ್ದಂಥ ಜನ ಹತ್ತಿರಕ್ಕಾದರೂ ಬಂದರಲ್ಲ ಅಂತ ಅದು ವಿಧಾನ ಆಗುತ್ತೆ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದೆ. ಮತ್ತು June 1 ಅಲ್ವಾ, ಎಷ್ಟು ಫಾಸ್ಟಾಗಿ 5 ತಿಂಗಳುಗಳು ಆಗೋಯ್ತು ರೀ ಅಲ್ವಾ. ಇಂಚ ಬಲಿಪುಣೋ ಒಂದು ಅಂಡ್ರೆ ಅಭಿಜಿ. ಹಾಂ, ಸೊ June 1 ಎಲ್ಲ ಕೂಡ ಶಾಲೆಯ ಆರಂಭದ ದಿನ. ಇವತ್ತು ಹೆಚ್ಚಿನ ಮಕ್ಕಳು ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಮಕ್ಕಳಿಗೆ ಅಯ್ಯೋ ಇದ್ದ ರಜೆ ತಂದೆ ಇನ್ನು ಪೋಡತ ಅಂತ. ಸೊ ತಾಯಂದಿರಿಗೆ ಕೂಡ ಒಂದು ಕಡೆಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅನ್ನೋದು ಖುಷಿ, ಇನ್ನೊಂದು ಕಡೆಯಲ್ಲಿ ಅಯ್ಯೋ ಒಂಚೂರು ಕಾಣೆವಂತೆ ಎಡ್ಡೆ ಅವಂತು ರಜೆ ಒಪ್ಪನಾಗ ನಾನು ಕೂಡ ಗಡಿಬಿಡಿ ಕಾಣೆಲ್ಲ ಕೊಡು, ಮಕ್ಕಳನ್ನು ಎಬ್ಬಿಸಬೇಕು, ಕೆಲಸ ಅದು ಇದು ಎಲ್ಲವೂ ಕೂಡ ಲೆಕ್ಕಕ್ಕಿಂತ ಹೆಚ್ಚಾಗ್ತದೆ. ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ವಿ, ಇನ್ನು ಬೇಗ ಹೇಳಬೇಕಲ್ಲ ಅನ್ನೋದು ಬೇಸರ. ಹೀಗೆ ಬೇರೆ ಬೇರೆ ವಿಷಯಗಳೆಲ್ಲ ಇರ್ತದೆ ಒಂದು ಶಾಲೆ ಆರಂಭ ಆಗುವುದು ಅಂತ ಅದರ ಹಿಂದ್ಗಡೆ. ಬಟ್ ಎನಿವೇಸ್, ಏನೇ ಆಗಲಿ, ಶಾಲೆ ಆರಂಭವಾದಂಥ ಶಾಲೆಗೆ ಹೋಗ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅನ್ನೋದನ್ನು ವಿಶ್ ಮಾಡ್ತಾ. ಸೊ ಇವತ್ತು ಪ್ರಶ್ನೆ ಕೇಳುವ ಅಂತ ನಾನು ಆಲೋಚನೆ ಮಾಡ್ತಾ ಇರುವಾಗ ನನಗೊಂದು ದೊಡ್ಡ ಲೀಸ್ಟ್ ಸಿಕ್ಕಿತ್ತು. ಆ ಲೀಸ್ಟಲ್ಲಿ ಏನಿತ್ತು ಅಂತ ಹೇಳಿದರೆ, ನಮ್ಮ ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡಂತಹ ಒಂದಿಷ್ಟು ಮಹಿಳೆಯರ ಹೆಸರುಗಳೆಲ್ಲ ಇತ್ತು. ಆ ಮಹಿಳೆಯರ ಹೆಸರುಗಳನ್ನು ನಾನು ನಿಮ್ಮ ಹತ್ರ ಕೇಳ್ತೀನಿ, ನೀವು ನನಗೆ ಉತ್ತರವನ್ನು ಕೊಡ್ತಾ ಹೋಗಬೇಕು. ಫಸ್ಟಿಗೆ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಕೇಳ್ತೇನೆ, ನೀವು ನನಗೆ ಹೇಳಬೇಕು, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಫಟಾಫಟ್ ಕಾಲ್ ಮಾಡಿ ಹೇಳಿ ಉತ್ತರ ಕೊಟ್ಟರೆ ಬೇರೆ ಪ್ರಶ್ನೆ ಮತ್ತೊಂದು ನಾನು ಕೇಳ್ತೇನೆ. ಭಾರತದ ಎಲ್ಲ ಮಹಿಳೆಯರಿಗೆ ಸಂಬಂಧಿಸಿದ ಇವತ್ತಿರುತ್ತೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಬೇಕು. ಕಾಲ್ ಮಾಡಬೇಕು ಸಂಖ್ಯೆ 6364949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjay Linan Marji Abhishek.
1: Radio Sanjay, Radio Sanjay.
0: ಪ್ರಶ್ನೆ ಕೇಳಿ ಹೋಗಿದೆ ನಿಮ್ಮ ಹತ್ರ ಒಂದಿಷ್ಟು ಮಹಿಳಾ ಸಾಧಕಿಯರನ್ನು, ಅದರಲ್ಲಿ ಕೂಡ ಏನು ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಆ ಸ್ಥಾನಗಳನ್ನು ಅಲಂಕರಿಸಿದವರ ಹೆಸರನ್ನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೇನೆ. ಮೊದಲಿಗೆ ಕೇಳಿದ್ದು ನಮ್ಮ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಉತ್ತರ ಗೊತ್ತಿರಬಹುದು, ಗೊತ್ತಿದ್ರೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನೀವು ನನಗೆ ಹೇಳ್ಬೋದು. ಏನು ಕಷ್ಟ ಇಲ್ಲ, ತುಂಬ ಈಸಿ ಇದೆ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿ ಉತ್ತರವನ್ನೆಲ್ಲ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿದ್ದಾರೆ ಅದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರಾದರೂ ಕಾಲ್ ಮಾಡಿ ಉತ್ತರ ಹೇಳೋರಿದ್ದರೆ ಫಟಾಫಟ್ ಕಾಲ್ ಮಾಡಿ ಅಂತ ಹೇಳಿ ನೋಡುವ, ಯಾರಾದರೂ ಉತ್ತರವನ್ನು ಕೊಡ್ತೀರಾ ಅಂತ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಸೊ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಯಾರಿರ್ಬೋದು ಮೊದಲ ಮಹಿಳಾ ರಾಷ್ಟ್ರಪತಿ? ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ ಶೈಲಜಾ ಮೇಡಮ್, ಏನು ಹೇಳ್ತೀರಿ? ಪ್ರತಿಭಾ ಪಾಟೇಲ್ ಅಲ್ವಾ? ಓಕೆ. ಸೊ ಇನ್ನೊಂದು ಇನ್ನೊಂದು ಕೇಳಬೇಕಾ ನಿಮ್ಮ ಹತ್ರ? ಓಕೆ. ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು? ಗೊತ್ತಾಗ್ತಿಲ್ವಾ? ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು. ನಮ್ಮ ಶೈಲಾಜ್ ಅವರು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ಗೆ ಉತ್ತರನ ಕೊಟ್ಟಿದ್ದಾರೆ ಪ್ರತಿಭಾ ಪಾಟೀಲ್ ಅಂತ ಹೇಳಿ. ಸೊ ಮುಂದೆ ನಾನು ಕೇಳಿರುವಂಥದ್ದು ಮೊದಲ ಮಹಿಳಾ ಗವರ್ನರ್ ಯಾರು ಅನ್ನೋದು ನನ್ನ ಪ್ರಶ್ನೆ. ಹಾಗೆ ನನಗೆ ಆಗಿನ ಪ್ರಶ್ನೆಗೆ ನಮ್ಮ ಫಾತಿಮಾ ಕಿನ್ಯ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ, ಪ್ರತಿಭಾ ಪಾಟೀಲ್ ಅಂತ ಹೇಳಿದ್ದಾರೆ. ನೋಡುವ, ಇನ್ನು ಕೂಡ ಯಾರಾದರೂ ಹೇಳಲಿಕ್ಕಿದ್ದರೆ ಉತ್ತರನನ್ನು ಹೇಳಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಮುಂದಿನ ಈ ಕೇಳಿದಂಥ ಪ್ರಶ್ನೆಗೆ ಹೇಳಿ. ಮೊದಲ ಮಹಿಳಾ ಗವರ್ನರ್ ಯಾರು ಅಂತ ಸೊ ಥಿಂಕ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟಿಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
2: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ, ಹಣವನ್ನು ಪಾವತಿಸಬೇಡಿ, ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಮಾರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಒಂದು ಪ್ರಶ್ನೆ ಕೇಳಿ ಹೋಗಿದ್ದೆ, ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರಾಗಿದ್ದರು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ಹೇಳಿ, ಯಾರು ಏನು ಗೆಸ್ ಮಾಡ್ತೀರಿ, ಯಾರು ಏನು ಉತ್ತರ ಹೇಳ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಯಾರು ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿದ್ದರು ಅಂತ ನಾನು ಕೇಳ್ತಾ ಇರುವಂಥ ಪ್ರಶ್ನೆ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ. ಸಾರಿಕಾರಯ್ಯ ಅವರು ವಾಟ್ಸಪ್ ಮಾಡಿ ಉತ್ತರವನ್ನು ಕಳಿಸಿದ್ದಾರೆ. ಫಾತಿಮಾ ಕಿನ್ನಿ ಅವರು ಕಳಿಸಿದ್ದಾರೆ. ಹಾಗೆಯೇ ಸುರೇಖಾ ಮೆಲಾಂಠಾ ಬಾಯಾರಿಂದ ಕಳಿಸಿದ್ದಾರೆ. ನೋಡುವ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ, ಯಾರೆಲ್ಲ ಗೆಸ್ ಮಾಡ್ತೀರಿ, ಉತ್ತರವನ್ನು ಕೊಡ್ತೀರಿ ಅಂತ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ. ಪೂರ್ಣಿಮಾ ಸಾಲೆತ್ತೂರ್, ಏನ್ ಹೇಳ್ತೀರಿ ಮೇಡಮ್?
1: ಸರೋಜಿನಿ
0: ನಾಯ್ಡು. ವೆರಿ ಗುಡ್, ರೈಟ್ ಆನ್ಸರ್. ಇನ್ನೊಂದು ಕೇಳಲಾ?
1: ಕೇಳಿ
0: ನೋಡ. ಓಕೆ, ಟ್ರೈ ಮಾಡಿ ಅಂತ ಹೇಳಿದ್ರೆ ಇದು ಕೂಡ ಈಸಿ ಉಂಟು. ಭಾರತದ ಮೊದಲ IPS ಆಫೀಸರ್ ಯಾರು? ಮಹಿಳಾ IPS ಆಫೀಸರ್.
1: IPS
0: ಆಫೀಸರ್ ಮಹಿಳಾ IPS ಅಧಿಕಾರಿ ಯಾರು? ಮಹಿಳಾ IPS ಅಧಿಕಾರಿ
1: ಕಿರಣ್ ಬೇಡಿ.
0: ಕಿರಣ್ ಬೇಡಿ, ವೆರಿ ಗುಡ್, ರೈಟ್ ಆನ್ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಪೂರ್ಣಿಮಾ ಸಾಲತೂರ್ ಅವರು ಕಾಲನ್ನು ಮಾಡಿದ್ದಾರೆ. ಎರಡು ಕೇಳಿದಂಥ ಪ್ರಶ್ನೆ ಕೂಡ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಸೊ ಮುಂದೆ ನಾನು ಕೇಳ್ತಾ ಇರೋದು ಏನು ಅಂತ ಹೇಳಿದರೆ, ಮತ್ತೊಂದು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ. ರಾಜ್ಯದ ಮಹಿಳಾ ಮುಖ್ಯಮಂತ್ರಿ, ನಮ್ಮ ರಾಜ್ಯದಲ್ಲ, ಪೂರ್ತಿ ಭಾರತದಲ್ಲಿ ಯಾವ ರಾಜ್ಯದಲ್ಲಾದರೂ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅನ್ನೋದು ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನೋಡುವ ಯಾರು ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjeri Nani Dini RJ. Abhishek, ಒಬ್ರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ, ನಾನೊಂದು ಹೆಸರು ಹೇಳ್ತೀನಿ, ಸರಿಯಾ ನೋಡಿ.
0: ಎಸ್ ಹೇಳಿ.
1: ಸುಚೇತಾ ಕೃಪಲಾನಿ.
0: ವೆರಿ ಗುಡ್, ರೈಟ್ ಆನ್ಸರ್. ಓಕೆ, ಸುಚೇತಾ ಕೃಪಲ. ಇನ್ನೊಂದು ಕೇಳ್ಬೇಕಾ ನಿಮ್ಮ ಹತ್ರ? ಓಕೆ ಓಕೆ. ಮೊದಲ ಮಹಿಳಾ ಸ್ಪೀಕರ್ ಯಾರು ಲೋಕಸಭೆದು? ಕನ್ನಡ ಲೋಕಸಭಾ ಅಧ್ಯಕ್ಷೆ, ಲೋಕಸಭಾ ಅಧ್ಯಕ್ಷೆ. ಈಗ ಯು ಟಿ ಖಾದರ್ ಅವರು ಇದಾರಲ್ಲ ಇಲ್ಲಿ, ಹಾಗೆ ಕೇಂದ್ರದಲ್ಲಿ ಲೋಕಸಭೆ. ಓಕೆ ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಆಗ್ತಾನೆ ಹೇಳಿದ್ರು, ಮೊದಲ ಮಹಿಳಾ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ಆಗಿದ್ದು 1963 67 ಅವರಿದ್ರು ಸುಚೇತಾ ಕೃಪಲಾನಿ ಅವರು, ಸರಿಯಾದಂಥ ಉತ್ತರ. ಎನಿವೇಸ್, ಸಿಗ್ತಾ ನಿಮ್ಮ ಹತ್ರ ಕೇಳಿದ್ದೆ, ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ, ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ನಿಮ್ಮ ಹತ್ರ ಕೇಳಿದ್ದು. ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಯಾರೆಲ್ಲ ಗೆಸ್ ಮಾಡ್ತೀರಿ ಮಾಡಿ. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ. ನಿಮ್ಗೆ ಹೇಳಿಕೊಡೋರು ಇದ್ದಾರಲ್ಲ. ವೆರಿ ಗುಡ್, ಎಸ್, ವೆರಿ ನೈಸ್. ರೈಟ್ ರೈಟ್ ರೈಟ್ ರೈಟ್ ರೈಟ್ ಆನ್ಸರ್, ರೈಟ್ ಆನ್ಸರ್. ಮೀರಾ ಕುಮಾರ್ ಅವರು, ಮೀರಾ ಕುಮಾರ್ ಮೊದಲ ಮಹಿಳಾ ಸ್ಪೀಕರ್, 2009 ಅವರು ಆಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಮುಂದಿನದು ಕೇಳುವುದು ಏನು ಅಂತ ಹೇಳಿದರೆ, ಭಾರತ ರತ್ನವನ್ನು ಪಡೆದುಕೊಂಡ ಮೊದಲ ಮಹಿಳಾ ಸಂಗೀತಗಾರ್ತಿ ಯಾರು? ಇವರು ಫೇಮಸ್ ಸಂಗೀತಗಾರ್ತಿ ಯಾರು? ಸೊ ಭಾರತ ರತ್ನವನ್ನು ಪಡೆದುಕೊಂಡ ಮೊದಲ ಸಂಗೀತಗಾರ್ತಿ ಯಾರು ಅಂತ, ಮ್ಯೂಸಿಕ್ ಫೀಲ್ಡ್ನಲ್ಲಿ ಭಾರತ ರತ್ನವನ್ನು ಪಡ್ಕೊಂಡಂಥ ಮಹಿಳೆ ಯಾರಿರ್ಬೋದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಒಬ್ರು ಕಾಲರ್ ಇದ್ದಾರೆ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಯಾರು? ಸತೀಶ್ ಕಯ್ಯಾರ್. ಏನ್ ಹೇಳ್ತೀರಿ ಸತೀಶ್ ಅಣ್ಣ?
2: ಲತಾ
0: ಮಂಗೇಶ್ಕರ್ ಆಗಿರ್ಬಹುದು ಅಂತ ಹೇಳ್ತಾ ಇದೀರಲ್ಲ, ಆಗಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಓಕೆ ಓಕೆ ಸತೀಶ್ ಅಣ್ಣ, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಗೆಸ್ ಅನ್ನ ಮಾಡಿದಾರೆ ನಮ್ಮ ಸತೀಶ್ ಅಣ್ಣ, ಲತಾ ಮಂಗೇಶ್ಕರ್ ಅಂತ. ಆದ್ರೆ ಅಲ್ಲ ಅಂತ ನಾನು ಹೇಳೋದು. ನೋಡುವ ಯಾರೆಲ್ಲ ಹೇಳ್ತೀರಿ, ಯಾರೆಲ್ಲ ಗೆಸ್ ಮಾಡ್ತೀರಿ. ಕಾಲ್ ಮಾಡಿ, ಕಾಲ್ ಮಾಡ್ಬೇಕಾದ ಸಂಖ್ಯೆ 6364204949. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ. ವಾಣಿ ಮೇಡಮ್, ಏನ್ ಹೇಳ್ತೀರಿ? ಸುಬ್ಬಲಕ್ಷ್ಮಿ ಅಲ್ವಾ? ಎಂ ಎಸ್ ಸುಬ್ಬಲಕ್ಷ್ಮಿ ಅವರು. ಎಸ್, ರೈಟ್ ಆನ್ಸರ್. ಇನ್ನೊಂದು ಕೇಳಬೇಕಾ ನಿಮ್ಮ ಹತ್ರ? ಇನ್ನೊಂದು ಕೇಳಬೇಕಾ? ಕೇಳುವ, ಹೇಳಿ. ನೋಡಿ, ಮಿಸ್ ಭಾರತದ ಮೊದಲ ಮಿಸ್ ಯೂನಿವರ್ಸ್ ಯಾರು? ಮಿಸ್ ಮಿಸ್ ಮಿಸ್ ಯೂನಿವರ್ಸ್ ಅಂತ ಹೇಳ್ತಾರಲ್ಲ, ಎಂತ ಜಗತ್ ಸುಂದರಿ, ವಿಶ್ವಸುಂದರಿ, ವಿಶ್ವಸುಂದರಿ ಯೂನಿವರ್ಸ್. ಐಶ್ವರ್ಯ ರೈ. ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಪರವಾಗಿಲ್ಲ, ಒಳ್ಳೆ ಗೆಸ್ ಮಾಡಿದ್ದೀರಿ, ಥ್ಯಾಂಕ್ ಯು. ಓಕೆ, ವಾಣಿಯವರು ಕಾಲನ್ನು ಮಾಡಿದ್ದಾರೆ. ಸೊ ನೋಡುವ, ಇನ್ನು ಕೂಡ ಯಾರೆಲ್ಲ ಹೇಳ್ತೀರಿ ಉತ್ತರವನ್ನು. ಹೇಳುವ, ಮಿಸ್ ಯೂನಿವರ್ಸ್ ಒಂದು ಪಡ್ಕೊಂಡಂಥ ಭಾರತೀಯರು ಯಾರು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ಯಾರಿಗೆಲ್ಲ ಗೊತ್ತಿದೆ, ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ. ಯಾರು ಮೊದಲ ಮಿಸ್ ಯೂನಿವರ್ಸ್ ಆಗಿ ನಮ್ಮ ಭಾರತದಿಂದ ಆಯ್ಕೆಯಾದವರು, ಥಿಂಕ್ ಮಾಡಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಹೇಳಿ, ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಓಕೆ, ಅದಕ್ಕೆ ಮುಂಚೆ ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡಬೇಕು, ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಬಂದು ಇವತ್ತಿನ ಇದನ್ನ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು, ಅದನ್ನು ಕೂಡ ಹೇಳ್ತೇನೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.85 ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪರಪ ನೋಡ್ತಾ ಬರೋಣ. ಇವತ್ತಿನ ಪ್ರಮುಖವಾದಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋದೇ ಆದರೆ, ನೀಟ್ ಸೇರಿದಂತೆ ಹಲವು ಪರೀಕ್ಷೆಗಳಲ್ಲಿ ನಡೆದ ಅಕ್ರಮಗಳ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಆ ಶಾಂತಿಯುತ ಪ್ರತಿಭಟನೆ ನಡೆಸಲು ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪಕ ಅಭಿಜಿತ್ ದೀಪ್ಕೆ June 6 ಅಮೆರಿಕದಿಂದ ಭಾರತಕ್ಕೆ ಮರಳುವಂಥ ನಿರೀಕ್ಷೆ ಇದೆ ಅನ್ನುವಂಥದ್ದು ಕೂಡ ಇವತ್ತು ಪ್ರಮುಖವಾದಂಥ ಸುದ್ದಿಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಮುಖ 3 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ದೆಹಲಿ ಹೈಕೋರ್ಟ್ ಸೋಮವಾರ ಆದೇಶವನ್ನು ಹೊರಡಿಸಿರುವಂಥದ್ದು ಕೂಡ ಇವತ್ತಿನ ಪ್ರಮುಖವಾದಂಥ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಅಲ್ಲಿಗೆ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಮೂರ್ತಿಗಳ ಸಂಖ್ಯೆ 37 ಏರಿಕೆ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ವೆಂಕಟ ಸುಬ್ರಹ್ಮಣ್ಯ ಮೋಹನ್, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಪಂಜಾಬ್ ಹರಿಯಾಣ ನ್ಯಾಯಮೂರ್ತಿ ಶೀಲಾ ನಾಗು, ಮಧ್ಯಪ್ರದೇಶ ಹೈಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್, ಜಮ್ಮು ಕಾಶ್ಮೀರ ಲಡಾಖ್ ಹೈಕೋರ್ಟ್ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರು ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಕರ್ನಾಟಕ ಕ್ಯಾಡರ್ನ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ BJP ತೊರೆದಿದ್ದಾರೆ. ಮಂಗಳವಾರ ಅವರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂದು ಮೂಲಗಳು ಹೇಳಿರುವಂಥದ್ದು ಕೂಡ ಇವತ್ತಿನ ಪ್ರಮುಖ ರಾಜಕೀಯ ಬೆಳವಣಿಗೆಯ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.
2: ನೀವು

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೇನೆ. ಒಬ್ರು ಕಾಲರ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ. ಹಲೋ,
1: ಶಿಶಿ ಗುರು ಗೌರಂಗ ಗದಧಾರ್ ನಿತ್ಯಾನಂದ ಶ್ರೀ ಅದ್ವೈತ ಗದಧಾರ್ ಶ್ರೀ ವಸತಿ ಗೌರವಕ್ನ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ.
0: ದಾಸ್
1: ಮಾತಾಡ್ತಿದ್ದೇನೆ.
0: ಹೇಳಿ.
1: ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಂಬಿಕೆ ಮಂಗಳೂರಿನ ಸರ್, ನೀವು ಒಂದೇ ಒಂದು ನೀವು ಈಗ ಕೇಳಿದಲ್ಲ ಪ್ರಶ್ನೆ, ಲೋಕಸುಂದರಿ
0: ಮಿಸ್ ಯೂನಿವರ್ಸ್. ಹೌದೌದು, ಮಿಸ್ ಯೂನಿವರ್ಸ್.
1: ನಂದು ಒಂದು ಚಿಕ್ಕ ಒಂದು ಪ್ರಶ್ನೆ ಕೇಳಿದ ನಂತರ ತಕ್ಷಣ ನಾನು ಪ್ರಯತ್ನ ಮಾಡ್ತೇನೆ.
0: ಹೇಳಿ ಹೇಳಿ ಕೇಳಿ.
1: ನೋಡಿ, ಅನಂತ ಕೋಟಿ ವಿಷ್ಣು ಲೋಕ ಸುಂದರಿ ಒಬ್ರು ಇದ್ದಾರೆ ಶಾಶ್ವತ, ಯಾರು? ಒಂದು ಕ್ಲೂ ಕೊಡ್ತೇನೆ, ಒಂದು ಕ್ಲೂ ಕೊಡ್ತೇನೆ. ವರ್ಣನೆ ಮಾಡಿದ್ದಾರೆ, ಮುಖಪ್ರಭ ಪರಸ್ಥ ಕೋಟಿ ಶಾರದೇನು ಮಂಜ. ಅವರ ಮುಖ ಎಷ್ಟು ಸುಂದರ ಅಂದ್ರೆ
0: ಶಾರದೆಯ
1: ಕೋಟಿ ಕೋಟಿ ಶಾರದೀಯ ಹುಣ್ಣಿಮೆಯ ಚಂದ್ರನನ್ನು ಸುಂತ ಮುಖ ಅಂತೆ.
0: ಶಾರದೆ ಶಾರದೆಯ
1: ಇನ್ನೊಂದು ವಾಕ್ಯ ಹೇಳ್ತೇನೆ, ಅದು ತದಿತ್ತ ಸುವರ್ಣ ಚಂಪ ಅಂತ ಹೇಳಿದ್ದಾರೆ. ಪರಸ್ತ ಕೋಟಿ ಶಾರದೇನು ಅಂತ ಸುವರ್ಣ ಚಂಪಕ ಗೌರ ವಿಗ್ರಹೇ, ಪ್ರದಿತ್ತ ಗೌರ ವಿಗ್ರಹ, ಪ್ರದಿತ್ತ ಅನ್ನು ಹೊಳೆಯುವ ಗೌರ ವಿಗ್ರಹ. ಚಿನ್ನದ ಬಣ್ಣ, ಚಿನ್ನದ ಗೊತ್ತಾಯ್ತಾ? ಚಿನ್ನದ ಬಣ್ಣ ಯಾರ್ದು? ಮೊನ್ನೆ ಒಂದು ಪ್ರಶ್ನೆಯಲ್ಲಿ ಕೇಳಿದಲ್ಲ, ಚಿನ್ನ ನೀರಾಗಿ ಹೊಳೆಯುವಂತ ಬಣ್ಣ ಗೌರವರ್ಣ
0: ಯಾರು? ಲಕ್ಷ್ಮೀ, ಸರಸ್ವತಿ, ಯಾರು?
1: ಶ್ರೀಮತಿ ವೃಂದಾವನೇಶ್ವರಿ ಠಾಕುರಾಣಿ, ರಾಧಾ ಠಾಕುರಾಣಿ, ಶ್ರೀಮತಿ ರಾಧಾ ಠಾಕುರಾಣಿ ಕಿ ಜಯ.
0: ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿದ್ಯಾ?
1: ಅದಕ್ಕೆ ನಂದೊಂದು ಪ್ರಯತ್ನವು ಒಂದು ಇದು ಅಂದಾಜಿಗೆ ಹೇಳೋದು, ಇವರು ಸೇನ್ ಸುಷ್ಮಿತಾ ಸೇನ್ ಇರ್ಬಹುದು ಅಂತ.
0: ಯಾರು ಯಾರು ಯಾರು?
1: ಸುಷ್ಮಿತಾ
0: ಸೇನ್. ಓಕೆ ಓಕೆ ಓಕೆ, ರೈಟ್ ಆನ್ಸರ್, ರೈಟ್ ಆನ್ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಎಸ್, ನೋಡಿ, ಸೊ ನಮ್ಮ ಹತ್ರ ಪ್ರೇಮ್ ಪ್ರದೀಪ್ ದಾಸರ ಪ್ರಶ್ನೆ ಕೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅನೇಕ ಜನ ಉತ್ತರ ಎಲ್ಲ ಕಳಿಸಿದ್ದಾರೆ. ಆಗದ ಪ್ರಶ್ನೆಗೆ ಶೈಲಜ ಅವರು ಸುಬ್ಬಲಕ್ಷ್ಮಿ ಅಂತ ಕಳಿಸಿದ್ದಾರೆ. ಹಾಗೆಯೇ ಸುಷ್ಮಿತಾ ಸೇನ್ ಅನ್ನೋದನ್ನು ಅಪೂರ್ವ ಅವರು ಹೇಳಿದ್ದಾರೆ. ಹಾಗೆಯೇ ಬೇರೆ ಯಾರು? ಓಕೆ, ಅನೇಕರೆಲ್ಲ ಕಳಿಸಿದ್ದಾರೆ. ನನಗೆ ಸುಷ್ಮಿತಾ ಸೇನ್ ಅಂತೇಳಿ ಪೂರ್ಣಿಮಾ ಸಾಲಿತ್ತೂರ್ ಅವರು ಹೇಳಿದ್ದಾರೆ. ನಮಸ್ತೆ ಸರ್, ನೀವು ಶಾಲೆಗೆ ಹೋದರೆ ಇವತ್ತು ನನಗೆ ಸ್ವಲ್ಪ ಜ್ವರ ಹಾಗೆ ಹೋಗಲಿಲ್ಲ ಅಂತ ಹೇಳಿ ಆದರೂ ಉತ್ತರವನ್ನು ಹೇಳಿದ್ದಾರೆ ನಮ್ಮ ಪೂರ್ಣಿಮಾ ಸಾಲಿತ್ತೂರ್ ಅವರು. ಎನಿವೇಸ್, ಉತ್ತರವನ್ನು ಕೊಟ್ಟಂಥ ಆಲೋಚನೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ರೇಡಿಯೋ ಸಂಜೆಯನ್ನು ಮುಗಿಸುವಂಥ ಹೊತ್ತಾಗಿದೆ. ನಾಳೆ ಬರ್ತೇನೆ ಮತ್ತೆ ಒಂದಿಷ್ಟು ಪ್ರಶ್ನೆಯನ್ನು ಹಿಡ್ಕೊಂಡು. ಇವತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಸೊಲ್ಮೇಲು
1: ಒಂದು ಸುರೂತ ಸಿನಿಮಾಗೂ ಸುರೂತ ಪದ್ಯ ಬರೆಯನ್ನ ಭೋಜಸುವರ್ಣರಿಗೆ ಇನಿ ಎಂಬತ್ತ ನಾಲ್ಕು ವರ್ಷ ಸುಮಾರು 300 ಪದಕ್ಲೇನ್ ಬರೆದು ಇನ್ನಿಲ್ಲ ತುಳು ಸಿನಿಮಾ ರಂಗಡು ಭಾರಿ ಶ್ರೇಷ್ಠ ವ್ಯಕ್ತಿಯಾದ ಆರು ಪದಕ್ಲೇನ್ ಬರೆಯೋದಲ್ಲಿ ನನ್ನ ದುಂಬುಗೂ ಐಲೇಸದ ತುಳುಟು ಮಸ್ತ್ ಭಾಷೆಯಲ್ಲ ತುಳುತೊಟ್ಟಿಗೆ ಕೂಡಿಕೊಟ್ಟಿನ ಕೊರಗ ಭಾಷೆ ಆವಾಡು ಆತನ ಮಾವಿಳ ಭಾಷೆ ಆವಡು ಇಂಚಿತ್ನ ಮಸ್ತ್ ಭಾಷೆಯಲ್ಲ ಈ ಭಾಷೆಗಳಿಗೆ ಪೂರ ಐನವೇ ಐನ ಒಂಜಿ ಸ್ವರೂಪ ಆತನ ಐಕ ತಾಕತ್ತು ಪೂರ ಉಂಟು ಐಟು ಒಂಜಿ ಕೊರಗ ಭಾಷೆ ಎಲ್ಲ ಒಂಜಿ ಕೊರಗ ಭಾಷೆ ದಿಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡ್ ಒಂಜಿ ಬಿಡುಗಡೆ ಐನಂಚಿನ ಒಂಜಿ ಪದ ಒಂದು ಕೊರಗ ಭಾಷೆ ಐಲೇಸ ಕೂಜಿನ ಪಾಟು ಒಂದು ಕೂಜಿನ ಪಾಟು ಬಂಡ ಪುಣ್ಣನ ಮದ್ಮಲ ಆದಿ ಪುನಗೊಂದು ಕೂಜು ಅದು ಪುನಗೊಂಜಿ ಪನ್ಪುನಂಚಿನ ಒಂಜಿ ಪದ ಕೂಜಿನ ಪಾಟು ಈ ಕೂಜಿನ ಪಾಟು ನಮ್ಮ ಇದ್ರೆ ಪಂಡ್ರೊಳ್ಳೆರು ಪ್ರಸಾದ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ಲ ಹಿರಿಯ ಕಿರಿಯರನ್ನು ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಂಡು ನಮಸ್ಕರಿಸ್ತೇನೆ. ಸಾಧಾರಣವಾಗಿ ನನಗೆ ಪ್ರಾಯ 10 ತುಂಬಿದ ಕಾಲದಿಂದ ನಾನು ಯಕ್ಷಗಾನವನ್ನು ಆಸ್ವಾದಿಸ್ತಾ ಬಂದವನು. ಆ ಕಾಲದಲ್ಲಿ ಕೇಳುತ್ತಾ ಅರ್ಥದ ವ್ಯಾಪ್ತಿ, ಅರ್ಥದ ಆಳ, ಅರ್ಥದ ಹರವು ಇತ್ಯಾದಿಗಳ ಕುರಿತಾಗಿ ಕನಸು ಕಟ್ಟಿಕೊಂಡವನು. ಯಾವಾಗ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವುದಕ್ಕೆ ನಾನು ಉಪಕ್ರಮಿಸಿದನೋ ಅಲ್ಲಿಂದೀಚೆಗೆ ಕೇಳುವುದು ನನ್ನಿಂದ ತಪ್ಪಿಹೋಯಿತು. ಅದು ಅತ್ಯಂತ ದೊಡ್ಡ ದುರಂತ, ಅತ್ಯಂತ ದೊಡ್ಡ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೇಣಿ, ಸಾಮಗರು, ತೆಕ್ಕಟ್ಟೆ ಮೊದಲಾದವರೆಲ್ಲ ಸೇರಿದ ವೇದಿಕೆಯಲ್ಲಿ ಅಸಂಖ್ಯ ಅದ್ಭುತವಾದ ರೋಮಾಂಚಕಾರಕವಾದ ಪ್ರಸಂಗ ಪ್ರಕರಣ ಅಂತಹದ್ದನ್ನು ಆಲಿಸಿದ ನನಗೆ ಅತ್ಯಂತ ಪ್ರೀತಿಯ ಕೆಲಸವಾದಂತಹ ಆ ಶ್ರೋತೃವಿನ ಕೆಲಸ ತಪ್ಪಿಹೋದಾಗ ಬಹಳ ನಿರಾಶೆ ಮೂಡಿದ್ದುಂಟು. ಅದು ದೊಡ್ಡ ನೋವಿನ ಸಂಗತಿ ಕೂಡ. ಒಳ್ಳೆಯ ಹೇಳುಗನಾಗುವುದಕ್ಕೆ ಅರ್ಹತೆ ಪಾತ್ರ ಸಿದ್ಧವಾಗುವುದು ಕೇಳುಗನಾಗುವುದರ ದ್ವಾರ. ಹಾಗಾಗಿ ಒಂದು ಸುದೀರ್ಘವಾಗಿ ಒಂದು 3-3.5 ದಶಕಗಳವರೆಗೆ ನಾನು ಹೇಳುತ್ತಾ ಹೋದೆ, ಅವ್ಯಾಹತವಾಗಿ ಆಡುತ್ತಾ ಹೋದೆ. ಉಳಿದವರದನ್ನು ಕೇಳುತ್ತಾ ಹೋದರು, ಅವರಿಗದು ತಟ್ಟಿದ ಬಗೆ, ಅವರಿಗೆ ಅದನ್ನು ಧ್ಯಾನಿಸುವುದಕ್ಕೆ ಅವಕಾಶವಾದ ಬಗೆ ಅದನ್ನಿಟ್ಟುಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋದರು. ಹಾಗಾಗಿ ನನ್ನ ಒಳಗೊಂದು ಹುಸಿ ಭ್ರಾಂತು ಅಥವಾ ನಾನೊಬ್ಬ ಒಳ್ಳೆಯ ಹೇಳುಗ ಎನ್ನುವಂಥ ಒಂದು ಪರಿಕಲ್ಪನೆ ಅಥವಾ ನಾನೇ ಹೇಳುವುದರಲ್ಲಿ ಶ್ರೇಷ್ಠನೋ ಎನ್ನುವ ವ್ಯಸನ ಇತ್ಯಾದಿ ಮೂಡಿಕೊಳ್ಳುವುದಕ್ಕೂ ಆಸ್ಪದ ಇತ್ತು. ಆದರೆ ಒಳ್ಳೆಯ ಕೇಳುಗನಾಗುವ ಅನುಭವವನ್ನು ಹೊಂದಿಯೇ ನಾನು ಹೇಳುಗನಾಗುವುದಕ್ಕೆ ತೊಡಗಿದ ಕಾರಣದಿಂದ ಅಂತಹ ಯಾವುದೇ ಅಹಂಭಾವವೋ ಭ್ರಮೆಯೋ ಅಥವಾ ನಾನೇ ಹೆಚ್ಚೆಂಬ ಶ್ರೇಷ್ಠತೆಯ ವ್ಯಸನವೋ ನನ್ನನ್ನು ಎಡೆತಾಕಿಕೊಳ್ಳಿಲ್ಲ ಅಂತ ಹೇಳುವುದು ಅಭಿಮಾನದ ಸಂಗತಿ. ಹಾಗಾದರೆ ಒಂದು 3.5 ದಶಕದ ಮೇಲೆ ನಿರಂತರವಾಗಿ ಈಗಲೂ ಕೂಡ ಯಕ್ಷಗಾನದಲ್ಲಿ ಅರ್ಥ ಹೇಳುವ ನನಗೆ ಈ ದಿವಸ ಯಕ್ಷಮಂಗಲ ಪ್ರಶಸ್ತಿ ಸಿಗುವುದರ ದ್ವಾರ 2 ಪ್ರತ್ಯೇಕವಾದ ಪ್ರಯೋಜನಗಳಾದುದನ್ನು ನಾನು ಉಲ್ಲೇಖಿಸಲೇಬೇಕು. ಇಲ್ಲಿಯವರೆಗೆ ನನ್ನ ಕೇಳುಗನ ಸರಣಿ ತಪ್ಪಿಸಿಕೊಂಡಿದ್ದೆ, ಕೇಳುಗನ ಕ್ರಮಾಗತವಾದಂಥ ಪದ್ಧತಿ ತಪ್ಪಿಸಿಕೊಂಡಿದ್ದೆ. ಅದನ್ನು ಇವತ್ತು ಪ್ರೀತಿಯ ಡಾಕ್ಟರ್ ಪಿ ದಯಾನಂದ ಪೈಯವರ ಅದ್ಭುತವಾದ ವರ್ಚಸ್ವಿ ಮಾತುಗಳ ಮೂಲಕ ಮತ್ತೊಮ್ಮೆ ಕೇಳುಗನಾಗುವ ಭಾಗ್ಯ ನನಗೆ ಬಂತು. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ, ಸಡಗರ ಉಲ್ಲಾಸಗಳನ್ನು ಹೊಂದುತ್ತೇನೆ. ಯಾಕೆಂದರೆ ಮಂತ್ರಮುಗ್ಧನಾಗಿ ನನ್ನ ಪ್ರೀತಿಯ ಆತ್ಮೀಯರಾದಂತಹ ಕೃಷ್ಣ ಪ್ರಕಾಶ ಉಳಿತಾಯರ ಜೊತೆಗೆ ಆಗಾಗ ಗುಸುಗುಸು ಹಂಚಿಕೊಳ್ಳುತ್ತಾ ಅವರ ಮಾತನ್ನು ಬಹಳ ತದೇಕ ಚಿತ್ತತೆಯಿಂದ ತಾದಾತ್ಮ್ಯತೆಯಿಂದ ನಾನು ಆಸ್ವಾದಿಸಿದೆ. ಎಷ್ಟು ಆಳವಾದಂಥ ಅನುಭವ ಹೆಪ್ಪುಗಟ್ಟಿದ ಮಾತುಗಳು, ಅದರ ಜೊತೆಗೆ ನಾವೆಲ್ಲ ಸಾಧಿಸಿದ್ದೇವೆ ಎನ್ನುವಂಥ ಭ್ರಮೆಯ ತುದಿಯಲ್ಲಿ ನಾವಿದ್ದೇವಲ್ಲ, ಆ ಭ್ರಮೆಯ ಆ ತುದಿಯಿಂದ ಕೆಳಗೆ ದುಪ್ಪನೆ ಬೀಳುವ ಹಾಗೆ ಅವರು ಮಾಡಿದ್ದಾರೆ. ಉದಾರತೆ ಎನ್ನುವುದಕ್ಕೆ ಪರಿಪೂರ್ಣವಾದಂಥ ಪರಿಕಲ್ಪ

ಅಂತಃಕರಣ ಅದೆಲ್ಲ ಮೇಳೈಸಿದ ಒಬ್ಬ ವ್ಯಕ್ತಿ ದೈಹಿಕವಾದಂಥ ಅಶಕ್ತತೆ ಇದ್ದದ್ದು ಹೋದದ್ದು ಪ್ರಾಯ ಆದಾಗ ಸಾಧಾರಣವಾಗಿ ನಾವು ಈ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಾಮತೆ ಕ್ಷೀಯತೆ ನಶ್ಯತಿ ಈ ಆರು ವಿಕಾರ ಭೂಮಿಯ ಮೇಲೆ ಹುಟ್ಟಿದವರಿಗೆ ಉಂಟೇ ಉಂಟು. ಒಂದು ಅಸ್ತಿತ್ವವನ್ನು ಕಂಡ ಮೇಲೆ ಕ್ಷೀಣವಾಗುತ್ತಾ ಕ್ಷೀಣವಾಗುತ್ತಾ ಕ್ಷಯಗೊಂಡ ಚಂದ್ರನ ಹಾಗೆ ಒಂದು ದಿನ ಬಿದ್ದು ಹೋಗುವುದು ನಿಶ್ಚಿತ. ಅದು ದೊಡ್ಡ ಸಂಗತಿಯಲ್ಲ. ಆದರೆ ಇಚ್ಛಾಕ್ರಿಯ ಜ್ಞಾನ ಅಂತ ಹೇಳುವ ಮೂರು ಮಾತುಗಳನ್ನು ನಾವು ಶಕ್ತಿ ರೂಪವಾಗಿ ಆರಾಧಿಸ್ತೇವಲ್ಲ, ಅದು ಮೂರು ಮೇಳವಿಸಿದ ಹಾಗೆ ಅವರನ್ನು ನನಗೆ ಕಂಡಿತು. ನಾನು ಅವರು ಪ್ರಶಸ್ತಿ ಕೊಟ್ಟದ್ದರಿಂದ ಪುರಸ್ಕಾರ ಕೊಟ್ಟದ್ದರಿಂದ ಅವರ ಮುಖಸ್ತುತಿ ಆಗ ಮಾಡಬೇಕು ಅಂತ ಅನಿಸಿಕೆ ಮೂಡಿ ಮಾಡಿದ್ದಲ್ಲ. ಯಥಾರ್ಥಕ್ಕೂ ನಾನು ಪ್ರಶಸ್ತಿಗಳ ಬೆನ್ನು ಬೀಳುವವನೇ ಅಲ್ಲ. ಯಾಕಂದರೆ ಈ ದಿವಸ ನನಗೆ ಕರಗತವಾದ ಪ್ರಾಪ್ತಿಸಿದ ಪ್ರದಾನ ಮಾಡಲ್ಪಟ್ಟ ಪ್ರಧಾನವಾದಂತಹ ಈ ಸಂಪತ್ತಿನ ರೂಪದ ಈ ವಿಶೇಷವಾದ ಕೊಡುಗೆ ಸಾಧಾರಣ 45 ವರ್ಷಗಳ ಹಿಂದೆ ಯಾವ ಕಲ್ಲುಗುಂಡಿಯ ನೆಲದಲ್ಲಿ ಯಾವ ಸಂಪಾಜೆ ಕೊಯ್ನಾಡಿನ ಮಣ್ಣಿನಲ್ಲಿ ನಾನು ಯಕ್ಷಗಾನಕ್ಕಾಗಿ ಬೆವರು ಸುರಿಸಿದನೋ ಆ ಬೆವರಿನ ಒಂದೊಂದು ಕಣಕ್ಕೆ ಸಂದಾಯತವಾದಂತಹ ಒಂದು ಕೊಡುಗೆ ಸ್ವೀಕೃತಿ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಸಂಪಾಜೆಯಲ್ಲಿ ನನ್ನನ್ನು ಕಟ್ಟಿ ಬೆಳೆಸುವುದಕ್ಕೆ ನನ್ನ ವ್ಯಕ್ತಿತ್ವ ಪರಿಪುಷ್ಟಗೊಳ್ಳುವುದಕ್ಕೆ ನನ್ನೊಳಗಿನ ಕಲಾವಿದನೊಬ್ಬ ಹೃದಯದ ಗೂಡಿನಿಂದ ಇಣುಕಿ ನೋಡುವವನು ಪರಿಪೂರ್ಣವಾದ ಶರೀರವನ್ನು ಹೊಂದಿ ಹೊರಗೆ ಸಾಕ್ಷಾತ್ಕಾರಗೊಳ್ಳುವ ಹಾಗೆ ಮಾಡಿದರೋ ಅವರ ಸಂಖ್ಯೆ ಅಪಾರವಾಗಿದೆ. ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಾದರೆ ಅದೊಂದು ಘನವಾದ ವೈಭವೋಪೇತವಾದ ಸಾಂಸ್ಕೃತಿಕವಾದ ಮೆರವಣಿಗೆ. ಅದು ಸಂಪಾಜೆಯ ಹೆಮ್ಮೆಯ ಪಯಸ್ವಿನಿ ನದಿಯ ದಂಡೆಯಿಂದ ತೊಡಗಿ ಪುತ್ತೂರಿನ ಹೆಬ್ಬಾಗಿಲಿನವರೆಗೆ ಬಂದು ಆ ಬಳಿಕ ವಿದೇಶಗಳವರೆಗೆ ಹೋಗಿ ಆ ಬಳಿಕ ಎತ್ತರವಾದಂತಹ ಮುಂಬಯಿಯ ತುದಿಯಿಂದ ಚೆನ್ನೈಯ ಬುಡದವರೆಗೆ ವಿಸ್ತಾರವಾಗಿ ಅದು ವ್ಯಾಪಿಸಿಕೊಂಡಿದೆ. ಅದೆಲ್ಲವೂ ನನ್ನೊಬ್ಬನ ಕಾರಣದಿಂದ ರೂಪುಗೊಂಡದ್ದಲ್ಲ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ನಾಡೋಜರಾದಂಥ ಜಿ ಎಸ್ ಶಿವರುದ್ರಪ್ಪನವರ ಈ ಮಾತು ಪದೇ ಪದ ಫಲಕ್ಕಾಗಿ ಒಂದು ಹಾಡಾಗಿ ಒಂದು ರಿದಮ್ ಆಗಿ ನನ್ನ ಹೃದಯದ ಡವಡವದೊಳಗೆ ಸೇರಿಕೊಳ್ಳುತ್ತದೆ. 72 ಸಲ ನನ್ನ ಹೃದಯ ಆರೋಗ್ಯವಂತ ಅಂತ ಸೂಚಿಸುವುದಕ್ಕೆ ಬಡೀತದೆ. ನಾಳೆ ನಿಂತೋದ್ರೆ ನಾನು ಇರುವುದಿಲ್ಲ. ಆ 72 ಮೇಲೆ ಮತ್ತೆ 72 ಈ ಜನ್ಮ ಜನ್ಮಾಂತರದ ಋಣಾನು ಸಂಬಂಧವನ್ನು ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನಾನು ಈಗ ಬೇರ್ಪಟ್ಟು ನಿಲ್ಲುವವನಲ್ಲ. ಹೋದಲ್ಲೆಲ್ಲ ಕೆಲವೊಮ್ಮೆ ಅವರು ಮುಸಲ್ಮಾನರಾದರೂ ಅರ್ಥ ಹೇಳ್ತಾರೆ ಅಂತ ಹೇಳುವುದನ್ನು ಆಡುವಾಗಲೂ ನಾನು ಅದನ್ನು ಸೋಸಿ ತೆಗೆದಿದ್ದೇನೆ, ಬಟ್ಟಿ ಇಳಿಸಿ ತೆಗೆದಿದ್ದೇನೆ. ಹಾಗೆ ಹೇಳುವಾಗಲೂ ನನ್ನ ಬಗ್ಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಅಲ್ಲ. ಮುಸಲ್ಮಾನನಾದರೂ ಸಾಬನಾದರೂ ಅರ್ಥ ಹೇಳ್ತಾನೆ ಅಂತ ಹೇಳುವಾಗ ಅಲ್ಲಿದ್ದದ್ದು ಅನರ್ಘ್ಯವಾದ ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಅವರು ಅಭಿವ್ಯಕ್ತಿಸುವ ಸ್ವರೂಪ ಹಾಗೆ ಅವ ಅದಾದರೂ ಮಾಡ್ತಾನಲ್ಲ ಅಂತ ಹೇಳುವಲ್ಲಿ ಇದ್ದದ್ದು ಧನಾತ್ಮಕವಾಗಿ ನನ್ನ ಸ್ವೀಕರಣೆಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ. ಮೊದಲೆಲ್ಲ ನಾವು ಲೆಕ್ಕ ಹಾಕುವಾಗ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ, ಆ ಬಳಿಕ ಏಷ್ಯಾ, ಇದರಲ್ಲಿ ಗುಂಪಿಗೆ ಸಂಬಂಧಪಟ್ಟ ಪದವನ್ನು ಬೇರೆ ಮಾಡಿ ಅಂತ ನಮಗೆ ಪರೀಕ್ಷೆ ಮಾಡ್ತಿದ್ರು. ಏಷ್ಯಾವನ್ನು ನಾವು ಹೊರಗಾಕ್ತಿದ್ದೆವು, ಯಾಕೆಂದರೆ ಉಳಿದದ್ದೆಲ್ಲ ರಾಜ್ಯ. ಹಾಗೆ ಈಗ ತೆಕ್ಕಟ್ಟೆ, ರಾಮದಾಸ ಮಗ, ಶೇಣಿ, ಪ್ರಭಾಕರ ಜೋಶಿ, ಜಬ್ಬಾರ ಸಮ ಅಂತ ಹೇಳುವಾಗ ಗುಂಪಿಗಾಗದ ಶಬ್ದ ಅಲ್ಲ ಜಬ್ಬಾರ ಸಮ. ಜಬ್ಬಾರ ಸಮನು ಗುಂಪಿಯೊಳಗೆ ಸೇರಿಕೊಳ್ತಾನೆ. ಹಾಗಾಗಿ ಈ ತಾದಾತ್ಮ್ಯತೆ, ಈ ಅನನ್ಯವಾದಂಥ ಒಂದು ಎಳೆ, ಅದು ಭರತ ವರ್ಷದ ಭವ್ಯವಾದಂಥ ಸಂಬಂಧದ ಎಳೆ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಮೊದಲು ಆಡಿದ್ದು. ಯಾಕೆಂದರೆ ಕಲೆ ಎನ್ನುವುದು ಸಂಸ್ಕಾರವನ್ನು ಕೊಟ್ಟ ಹಾಗೆ ಸ್ನೇಹ ಸೇತುವವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ. ಹೃದಯದಿಂದ ಹೃದಯಕ್ಕೆ ಬೆಸುಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮನೋರಂಜನೆಯನ್ನು ಮಾತ್ರ ಕೊಡುವುದಲ್ಲ, ನೊಂದಂಥ ಬೆಂದಂಥ ತಪ್ತವಾದ ಮನಸ್ಸನ್ನು ತಲ್ಲಣಿಸದಿರು ಖಂಡ್ಯ ಅಂತ ಹೇಳಿ ತಾಳು ಮನವೇ ಅಂತ ಹೇಳಿ ಸಮಾಧಾನ ಮಾಡುವುದಲ್ಲ. ಅದು ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುತ್ತದೆ. ರಾಮ ಕಟ್ಟಿದ ಸೇತುವೆಯು ಹಾಗೆ ಕೇವಲ ದುಷ್ಟನಾದ ರಾವಣನನ್ನು ಕೊಲ್ಲುವುದರ ಮೂಲಕ ದುಷ್ಟವಧೆಯ ಪ್ರತಿನಿಧಿತ್ವದಿಂದ ಸೇತುವೆ ಮಾತ್ರ ಕಟ್ಟಿದ್ದಲ್ಲ, ವಿಭೀಷಣನಂಥ ಶಿಷ್ಟನನ್ನು ಉದ್ಧರಿಸುವುದಕ್ಕೂ ಕಾರಣವಾದ ಸೇತುವೆ. ಹಾಗಾಗಿ ಅದು ರಾಮನ ಸ್ನೇಹ ಸೇತುವೆ, ರಾವಣ ಭಂಜಕ ಸೂತ್ರದ ಸೇತುವೆ ಮಾತ್ರ ಅಲ್ಲ, ವಿಭೀಷಣ ಎನ್ನುವವನ ಜೊತೆಗಿನ ಪ್ರಪತ್ತಿ ಸಹಯೋಗದ ಸ್ನೇಹ ಸೇತುವೆ ಹೌದು. ಆ ಕಾರಣದಿಂದ ಹೃದಯದಿಂದ ಹೃದಯಕ್ಕೆ ಸ್ನೇಹ ಸೇತು ಎನ್ನುವುದು ನಿರ್ಮಾಣವಾದರೆ ಒಂದು ವಿಕಸನಶೀಲವಾದಂಥ ಸಮಾಜಕ್ಕೆ ಒಂದು ಬಹುಬಾಹುಳ್ಯದ ಸಂದೇಶವಾಗಿ ಅದು ಸಿಕ್ಕಿದರೆ ಒಟ್ಟು ಸಮಗ್ರವಾದಂತಹ ಸಮುದಾಯದ ಏಕೈಕ ಭಾವ ಮಿಳಿತಕ್ಕೆ ಅದು ಕಾರಣ ಆದರೆ ಆ ಕಲಾವಿದ ಎನ್ನುವವನು ಸಾರ್ಥಕ್ಯವನ್ನು ಹೊಂದುತ್ತಾನೆ. ಇವತ್ತು ನಾನು
ಚಿನ್ನಪ್ಪ ಗೌಡರಿಗೆ ಅಂತೇಳಿ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ, ಧನಂಜಯರಿಗೆ ಅಂತ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ. ಈ ರಂಗ ಅಧ್ಯಯನಕ್ಕಾಗಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರುವ ಕೇಂದ್ರ ಅರ್ಥಾತ್ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೆಲೆಗೊಂಡ ನಹಿಜ್ಞಾನೇನ ಸದೃಶಂ ಎನ್ನುವ ಫಲಕದ ಕೆಳಗೆ ಯಾವ ವಿಶಿಷ್ಟವಾದಂಥ ಶಿಕ್ಷಣದ ಉತ್ತರ

0: ಶಾಂತಿಗಾಗಿ ಟೊಂಕ ಕಟ್ಟಿ ನಿಂತಿದೆಯೋ ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಏ ಅಯ್ಯ ಒಂದಂತೆಲ್ಲ ಬಂದ ಮೇಲೆ ಇನ್ನು ಪಾಠ ಇರ್ತದೋ ಪದವಿ ಇರ್ತದೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವೆಲ್ಲ ಅದೃಷ್ಟ ಶಾಲಿಗಳು, ಅರ್ಧಂಬರ್ಧ ಕಲ್ತರೂ ಒಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಸಮಾಧಾನ. ಮುಂದಿನವರಿಗೆ ಅರ್ಧಂಬರ್ಧ ಕಲಿಯುವ ಅವಕಾಶ ಬರಲಿಕ್ಕಿಲ್ಲ, ಯಾಕಂದರೆ ಎ ಒನ್ ಬಂದ ಮೇಲೆ ಅದೇ ಎ ಒನ್, ಆಮೇಲೆ ನಾವೆಲ್ಲ ಟೂವಿಗೆ ಬಂದು ಬಿದ್ದು ಹೋಗ್ತದೆ. ಆ ಕಾರಣದಿಂದ ಮುಂದಿನ ಕಾಲದಲ್ಲಿ ಇದು ಇರ್ತದೋ ಇಲ್ಲೋ ಅಂತ ಗೊತ್ತಿಲ್ಲ. ಭವಿಷ್ಯವನ್ನು ಬಿಟ್ಟು ಬಿಡುವ ನಮ್ಮ ಎಣಿಕೆಗೆ ಬರುವುದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ವಿಕಸನಶೀಲವಾದ ನಿಲುಮೆಯನ್ನಿಟ್ಟುಕೊಂಡು ಸಮಗ್ರವಾದಂಥ ಸಾಂಸ್ಕೃತಿಕ ಉತ್ಕರ್ಷೆಯನ್ನೇ ಧ್ಯಾನ ಮಾಡಿಕೊಂಡು ಇಂತಹದ್ದೊಂದು ಕಟ್ಟೋಣವನ್ನು ಒಳಗಿನಿಂದ ಮಾಡಿದೆ ಅಲ್ಲ, ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮತ್ತೆ ಮತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅನುದಾನದ ಭರಪೂರ ಮಳೆಯನ್ನು ಸುರಿಸುತ್ತಿರುವಂತಹ ಆ ದಯಾನಂದ ಪೈಗಳಿಗೆ 100 ಒಂದು 25-30 ವರ್ಷ ಆಯುಸ್ಸು ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹಾರ್ದವಾದ ಮನಸ್ಸಿನಿಂದ ಮತ್ತು ಈ ಹಿಂದಿಗಿಂತ ಎಲ್ಲ ಹೆಚ್ಚು ಧನ್ಯತೆಯಿಂದ ಮತ್ತು ಸಾರ್ಥಕತೆಯಿಂದ ನಿಮಗೆ ಪಡಮಡುತ್ತಾ ಇದನ್ನು ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
1: ಇಷ್ಟವರೆಗೆ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM Radio Saran 107.8 FM Radio Saran Iga app nalu kuda labhya
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಹಾಯ್, ಯಾನಿಗನ್ ರಕ್ಷಶೆಟ್ಟಿ ನಿಗಳು ಕೇಳೋಂದುಲರು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 ಎಫ್ಎಂ ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

chicken.

0: आप सुन रहे हो रेडियो सारंग 107.8 FM।
1: रेडियो सारंग 107.8 FM।

0: रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಿ ಅಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.